ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:27 ಇಂದಿನ ಪಂಚಾಂಗ 1948 ಪರಾಭವ ಶಕ ಸಂವತ ಶುಕ್ಲ ಪಕ್ಷದ ಏಕಾದಶಿ ಅಂದರೆ 2026 ಮೇ ತಿಂಗಳ 26 ತಾರೀಕು ಮಂಗಳವಾರ. ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಶುಭೋದಯಗಳನ್ನು ತಿಳಿಸ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಈ ಶುಭಾಶಯದೊಂದಿಗೆ ಪ್ರಾರಂಭ ಮಾಡೋಣ. ಸದ್ಯಕ್ಕೆ ನಮ್ಮ ಬಳಿ ಇರುವಂಥದ್ದನ್ನು ಗೌರವಿಸೋದನ್ನು ಕಲಿಬೇಕಂತೆ. ನಾವು ವಿಫಲರಾದರೆ ಸಂತೋಷ ಎಂದಿಗೂ ನಮ್ಮ ಬಳಿಗೆ ಬರೋದಿಲ್ಲ. ಹಾಗಾಗಿ ನಮ್ಮ ಬಳಿ ಏನಿರುತ್ತೆ ಅದನ್ನು ಪ್ರೀತಿಯಿಂದ, ಗೌರವದಿಂದ ಕಾಣಬೇಕು ಅಂತ ಗೌತಮ ಬುದ್ಧ ಅವರು ಹೇಳ್ತಾರೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಹೊತ್ತಾಗ ಎದೆ ತುಂಬಿ ಬಂತೊಂದು ಭಾವಜರಿ ಆಗ
1: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ ಎಲ್ಲೆ ಮೀರಿದ ಪ್ರೇಮ ಸಿಂಚನ
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:10:25 ಆಗಲಿದೆ. ನಾದಾರ್ಚನೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ ನಾದದಲ್ಲಿ ಭಕ್ತಿ, ಭಕ್ತಿಯಲ್ಲಿ ಶಕ್ತಿ ಎನ್ನುವ ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗೋಣ. ಹಾಗೆ ನಿಮಗಾಗಿ ಈಗಾಗಲೇ ಭಕ್ತಿ ಗೀತೆ ಕೂಡ ರೆಡಿ ಆಗಿದೆ. ಹಾಗೆ ಹೊಸ ಮಾಹಿತಿಯೊಂದಿಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ಆರ್ಜೆ ಪ್ರಿಯಾಂಕಾ ಸೋನಲ್.

ಸೊಗಸಾದ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದರಂತೆ ಸತ್ಯಂ ಶಿವಂ ಸುಂದರಂ, ಈ ಮೂರು ಪದಗಳು ಕೇವಲ ಒಂದು ತತ್ವವಲ್ಲ ನೋಡಿ, ಇದು ಜೀವನದ ಒಂದು ರೀತಿಯ ರಿದಮ್, ಹಾಗೆ ಮನಸ್ಸಿಗೆ ಒಂದು ರೀತಿಯ ಸಂಗೀತ, ಹಾಗೆ ಆತ್ಮಕ್ಕೆ ಒಂದು ರೀತಿಯ ಶುದ್ಧಿ ಅಥವಾ ಮೆಲೋಡಿ ಅಂತಾನು ಕೂಡ ಹೇಳ್ಬೋದು. ಇವತ್ತು ನಾವು ಈ ಪದಗಳೊಳಗೆ ಏನೆಲ್ಲ ಅರ್ಥ ಅಡಗಿದೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ, ಹಾಗೆ ಹೃದಯಕ್ಕೆ ಹತ್ತಿರವಾಗುವ ಹಾಗೆ ಮಾತಾಡ್ತಾ ಹೋಗೋಣ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರವಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗಿದ್ರೆ ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರ್ಯಾಂಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೊಗಸಾದ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಸತ್ಯಂ ಶಿವಂ ಸುಂದರಂ. ಮೊದಲಿಗೆ ನಾವು ಸತ್ಯದ ಬಗ್ಗೆ ಮಾತಾಡೋಣ. ಸತ್ಯ ಅಂದರೆ ಸಣ್ಣ ಪದ, ಅದೊಂದು ಸರಳ ಪದ, ಜೀವನದ ಫೌಂಡೇಶನ್ ಅಂತ ಹೇಳ್ಬೋದು. ನಮ್ಮ ಸುತ್ತ ಎಲ್ಲವೂ ಕೂಡ ಬದಲಾಗುತ್ತೆ, ಆದರೆ ಸತ್ಯ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಒಂದು ಚಿಕ್ಕ ಮಾತು ಹೇಳಬೇಕು ಅಂತಂದರೆ ಸತ್ಯ ಹೇಳೋದಕ್ಕೆ ಕೆಲವೊಮ್ಮೆ ಕಷ್ಟವಾಗುತ್ತೆ, ಆದರೆ ಅದೇ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಶಕ್ತಿಯುತವಾಗಿ ಮಾಡುತ್ತೆ. ಮಹಾತ್ಮ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ದಾರೆ. ತಮ್ಮ ಜೀವನದಿಂದ ನಮಗೆ ಸತ್ಯವನ್ನೇ ಕಲಿಸ್ಕೊಟ್ಟಂಥದ್ದು ಸತ್ಯ ಮತ್ತು ಅಹಿಂಸೆ. ಸತ್ಯ ಇದ್ದರೆ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಅಂತಂದರೆ, ಹಾಗೆ ಸಂಬಂಧಗಳು ಕೂಡ ಸ್ವಚ್ಛವಾಗಿರುತ್ತೆ, ಹಾಗೆ ಧೈರ್ಯ ಕೂಡ ಬರುತ್ತೆ. ಜೀವನದಲ್ಲಿ ನಮಗೆ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಛಲ ಬರುತ್ತೆ, ಹಾಗೆ ಕಾನ್ಫಿಡೆನ್ಸನ್ನು ಈ ಸತ್ಯ ನಮಗೆ ಒದಗಿಸಿಕೊಡುತ್ತೆ. ಸ್ನೇಹಿತರೆ, ನಾದಾಚನೆ ಕಾರ್ಯಕ್ರಮದಲ್ಲಿ ಸತ್ಯಂ ಶಿವಂ ಸುಂದರಂ ಅದರ ಬಗ್ಗೆ ಮಾತಾಡುತ್ತಾ, ಹಾಗೆ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಇದೀಗ ಸಮಯ ಸರಿಯಾಗಿ 6:30 ನೀವು ಕೇಳಲಿದ್ದೀರಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಿನಿಮಾ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆಗಳನ್ನು.

ಸ್ನೇಹಿತರೆ, ನಾದಾಚನೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಮತ್ತೊಂದು ಸುಮಧುರವಾದಂಥ ಭಕ್ತಿಗೀತೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಮಧುರವಾದ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸತ್ಯಂ ಶಿವಂ ಸುಂದರಂ ಬಗ್ಗೆ ಕೂಡ ಮಾತು ಸಾಗ್ತಾ ಇತ್ತು. ಹಾಗೆ ಶಿವಂ, ಈಗಷ್ಟೇ ಶಿವನನ್ನ ಆರಾಧಿಸುವಂತಹ ಗೀತೆಯನ್ನ ಕೇಳಿ ಬಂದ್ರಿ. ಶಿವಂ ಅಂತ ಅಂದ್ರೆ ದೇವರು ಮಾತ್ರವಲ್ಲ, ಅದು ಒಂದು ರೀತಿಯ ಶಾಂತಿ, ಹಾಗೆ ಕಾಮ್ನೆಸ್ ಮತ್ತು ಸಕಾರಾತ್ಮಕ ಚಿಂತನೆಯನ್ನ ಈ ಶಿವಂ ಹೇಳುತ್ತೆ. ಶಿವಂ ಶಾಂತಿ, ಮೌನ, ಧ್ಯಾನ, ಇದೇ ಜೀವನಕ್ಕೆ ಬೇಕಾಗಿರೋದು. ಇವತ್ತು ನಮ್ಮ ಜೀವನ ತುಂಬ ಫಾಸ್ಟ್ ಆಗಿದೆ, ಆದರೆ ಮನಸ್ಸು ತುಂಬ ನಿಧಾನವಾಗಿ ಯೋಚಿಸುತ್ತೆ. ನಾವು ಎಷ್ಟು ಮನಸ್ಸನ್ನು ಧ್ಯಾನ ಮಾಡ್ತೀವೋ, ಹಾಗೆ ಮೌನವಾಗಿಟ್ಕೋತೀವೋ, ಶಾಂತತೆಯಿಂದ ಅದನ್ನು ಕಾಪಾಡ್ಕೊಳ್ತೀವೋ, ಆಗಷ್ಟೇ ನಮ್ಮ ಒಳಗಿನ ಆತ್ಮ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಧ್ಯವಾಗುತ್ತಂತೆ. ಸ್ನೇಹಿತರೆ, ಮತ್ತೊಂದು ಸುಮಧುರವಾದಂಥ ಭಕ್ತಿ ಸುದೆ ಹರಿಸುವಂತಹ ಗೀತೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕವಿರತ್ನ ಕಾಳಿದಾಸ ಸಿನಿಮಾದ ಈ ಹಾಡಿಗೆ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ನೀಡಿರುವಂತಹ ಹಾಡು ನಿಮಗಾಗಿ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್, ಹಾಗೂ ಕೇಳ್ತಾ ಇರಿ ಕನ್ನಡ ಎಫ್ಎಂ ರೈನ್ಬೋ 101.3.

ಸೊಗಸಾದ ಭಕ್ತಿ ಗೀತೆಗಳನ್ನ ಕೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹಾಗೆ ಸತ್ಯಂ ಶಿವಂ ಸುಂದರಂ ಈ ಸಾಲುಗಳ ಸಾರಾಂಶದ ಬಗ್ಗೆ ನೋಡ್ತಾ ಇದ್ವಿ. ಸ್ನೇಹಿತರೆ, ಸುಂದರಂ ನಿಜವಾದ ಸೌಂದರ್ಯ ಅಂತಂದ್ರೆ ನಾವು ಕನ್ನಡಿ ಮುಂದೆ ನೋಡ್ಕೋತೀವಲ್ಲ, ಅದಲ್ಲ. ನಮ್ಮ ಗುಣಗಳು, ನಮ್ಮ ನಡತೆಗಳು ಅಲ್ಲಿ ಕಾಣುವಂಥದ್ದು ಸುಂದರತೆ. ಒಬ್ಬ ವ್ಯಕ್ತಿ ತಾನು ಸರಳವಾಗಿದ್ದು, ಆತನ ಗುಣ ನಡತೆಗಳು ಚೆನ್ನಾಗಿತ್ತು ಅಂದ್ರೆ ಅದೇ ಸುಂದರ. ಒಬ್ಬ ವ್ಯಕ್ತಿ ಬೇರೆ ಒಬ್ಬರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾನೆ, ಕೈ ಚಾಚ್ತಾನೆ ಅವನಿಗೆ ಆಗದೇ ಇರುವಂತಹ ಸಮಯಕ್ಕೆ, ಅದು ಕೂಡ ಸುಂದರ. ಸುಂದರ ಅಂತಂದ್ರೆ ನಮ್ಮ ಹೃದಯವಂತಿಕೆ ದೊಡ್ಡದಾಗಿರಬೇಕು, ಕರುಣೆ ದಯೆ ಎಲ್ಲವೂ ತುಂಬಿಕೊಂಡಿರಬೇಕು, ಆಗ ಮಾತ್ರ ಅದು ಸುಂದರಂ ಅಂತ ಅನಿಸಿಕೊಳ್ಳುತ್ತೆ. ಹಾಗೆ ಸ್ನೇಹಿತರೆ, ಸತ್ಯಂ ಶಿವಂ ಸುಂದರಂ ಅಂತಂದ್ರೆ ಸತ್ಯ ನಮ್ಮ ಜೀವನಕ್ಕೆ ಒಂದು ಆಧಾರ ಸ್ತಂಭವಿದ್ದಂತೆ, ಶಿವಂ ನಮ್ಮ ಆತ್ಮದ ಶಾಂತಿ, ಹಾಗೆ ಸುಂದರಂ ಒಳ್ಳೆಯ ಹೃದಯ. ಕೊನೆಗೆ ಸತ್ಯ ಇದ್ದಲ್ಲಿ ಶಾಂತಿ ಇರುತ್ತೆ, ಶಾಂತಿ ಇದ್ದಲ್ಲಿ ಸೌಂದರ್ಯ ಇದ್ದೇ ಇರುತ್ತೆ ಅಂತ ಹೇಳ್ತಾ ನಾದಾರ್ಚನೆ ಕಾರ್ಯಕ್ರಮವನ್ನ ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆಚೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸಮಯ ಸರಿಯಾಗಿ 6:13 ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ದಿವಾಕರ್ ಅವರ ಧ್ವನಿ.
2: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ, ಜನರ ಭೇಟಿ ಹಾಕೋತ ಮಾಡ್ಕೋತ. ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ, ಇದು ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದ, ಇದನ್ನೆಲ್ಲ ಕರ್ನಾಟಕ ಒಂದು ಮಾಡಬೇಕು. ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದ್ರೆ ಪರದೇಶ ಸರ್ಕಾರ, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ, ನಾವು ಏನು ಮಾಡಬೇಕಂತೀರಿ, ನಾವು ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದು ಏನಾರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದೇನೋ ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶನದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು, ಹಾಗಾದ್ರೆ ನಮ್ಮ ಜೀವನ ಏನದ, ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟಿತ್ತು. ತಿಲಕ್ ಅವರು ತೀರ್ಕೊಂಡ್ರು 1920 ಕೊನ್ನಾಲ್ ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತು ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರ ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ

0: ಅವರು ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು ಈ ಅರವಿಂದರು ಅವರ ಭಾಷಣ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಇಂದ ಅವಳಿಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸ್ನೇಹಿತರೆ, ಸಮಯ 6:55 ಕೇಳಲಿದ್ದೀರಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಹ್ಯಃ ರಾಷ್ಟ್ರಪತಿ ಭವನೆ ಆಯೋಜಿತೆ ನಾಗರಿಕ ಅಲಂಕರಣ ಸಮಾರೋಹೆ ಷಟ್ಷಷ್ಟಿ ಪ್ರಮುಖಾಗ್ರಗಣ್ಯ ವಿಭೂತಿಭ್ಯಃ ಪದ್ಮ ಪುರಸ್ಕಾರಾನ್ ಪ್ರಾದಾತ್. ಇತೇಷು ದ್ವಾಭ್ಯಾಂ ವಿಭೂತಿಭ್ಯಾಂ ಪದ್ಮ ವಿಭೂಷಣಂ ಷಡ್ಭ್ಯಃ ಪದ್ಮಭೂಷಣಂ ಸಹೈವ ಅಷ್ಟಪಂಚಾಶದ್ ವಿಭೂತಿಭ್ಯಃ ಪದ್ಮಶ್ರೀಃ ಪ್ರದತ್ತಃ. ಕಲಾಕ್ಷೇತ್ರೆ ವಿಶಿಷ್ಟ ಯೋಗದಾನಾರ್ಥಂ ಸುಪ್ರಸಿದ್ಧಃ ಚಲಚ್ಚಿತ್ರ ಅಭಿನೇತಾ ಧರ್ಮೇಂದ್ರ ಸಿಂಗ ದೇವಲ್ ಮಹೋದಯಃ ಮೃತ್ಯೋಪರಾಂತಂ ಪದ್ಮವಿಭೂಷಣ ಸಮ್ಮಾನೇನ ಅಲಂಕೃತಃ. ಅಭಿನೇತುಃ ಭಾರ್ಯಾ ಹೇಮಾ ಮಾಲಿನೀ ಏತಂ ಪುರಸ್ಕಾರಂ ಸ್ವೀಕೃತವತೀ. ಪ್ರಖ್ಯಾತಃ ಭಾರತೀಯ ಸಾರಂಗಿ ವಾದಕಃ ಡಾಕ್ಟರ್ ಎನ್ ರಾಜಂ ಅಪಿ ಪದ್ಮವಿಭೂಷಣ ಸಮ್ಮಾನೇನ ಸುಪೂಜಿತಃ. ಅಸ್ಮಿನ್ ಅಲಂಕರಣ ಸಮಾರೋಹೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಮಂತ್ರಿ ಅಮಿತ್ ಶಾಹ, ಗಜೇಂದ್ರ ಸಿಂಗ್ ಶೇಖಾವತ, ಎಚ್ ಡಿ ಕುಮಾರಸ್ವಾಮಿ ಚ ಉಪಸ್ಥಿತಾ ಆಸನ್. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಅದ್ಯ ಆರಭ್ಯ ಸಿಕ್ಕಿಂ ರಾಜ್ಯಸ್ಯ ತ್ರಿದಿವಸಾತ್ಮಿಕಾಂ ಯಾತ್ರಾಂ ವಿಧಾಸ್ಯತಿ. ಸಿಕ್ಕಿಂ ಪ್ರವಾಸಕಾಲೆ ಸಾ ವಿವಿಧೇಷು ಕಾರ್ಯಕ್ರಮೇಷು ಭಾಗಂ ಗ್ರಹೀಷ್ಯತಿ, ಅನೇಕಾನಿ ಸ್ಥಾನಾನಿ ಚ ದ್ರಕ್ಷ್ಯತಿ. ರಾಷ್ಟ್ರಪತಿ ಮಹೋದಯ ಸಾಯಂಕಾಲೆ ಗಂಗ್ಟಾಕ್ ನಗರೆ ಸ್ಥಿತೆ ನೈಮ್ನಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬಟಾಲಜಿ ಇತಿ ಸಂಸ್ಥಾಂ ಪ್ರತಿ ಗಮಿಷ್ಯತಿ. ಸಿಕ್ಕಿಂ ಸರ್ವಕಾರೇಣ ತಸ್ಯಾಃ ಸ್ವಾಗತಾಯ ವಿಪುಲಾಃ ಪ್ರಬಂಧಾಃ ವಿಹಿತಾಃ. ವಿಶ್ವ ಸ್ವಾಸ್ಥ್ಯ ಸಂಘಟನೆನ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ಅಥ ಯುಗಾಂಡಾ ದೇಶು ಇಬೋಲಾ ಸಂಕ್ರಮಣ ಅಂತಾರಾಷ್ಟ್ರೀಯ ಚಿಂತಾಯಾಃ ಸಾರ್ವಜನಿಕ ಸ್ವಾಸ್ಥ್ಯ ಆಪತ್ಕಾಲತ್ವೇನ ಘೋಷಿತಂ. ಇದನಂತರಂ ನಗರ ವಿಮಾನನ ಮಹಾದೇಶಾಲಯೇನ ವಿಮಾನ ವಿಪಣೀನಾಂ ಕೃತೆ ಏಕಾ ಮಾನಕ ಸಂಚಾಲನ ಪ್ರಕ್ರಿಯಾ ಪ್ರಸಾರಿತಾ. ಅತ್ರಾವಧೇಯಾಸ್ಪದಂ ವರ್ತತೆ ಯತ್ ವಿಮಾನೇಷು ಅನಿವಾರ್ಯ ರೂಪೇಣ ಪದಕ್ಷೇಪಾಃ ವಿಹಿತವ್ಯಾಃ ಭವಿಷ್ಯಂತಿ. ಯಥಾ ಇಬೋಲಾ ಸಂಕಟಂ ದೃಷ್ಟ್ವಾ ಯದಿ ಕಸ್ಯಾಪಿ ಯಾತ್ರಿಣಃ ಜ್ವರಃ ದೌರ್ಬಲ್ಯಂ ಪೀಡಾ ಶಿರೋವೇದನಾ ಕಂಠದಾಹಃ ವಮನಮಿತ್ಯಾದಿನಿ ಲಕ್ಷಣಾನಿ ದೃಶ್ಯಂತೆ ತರ್ಹಿ ಸಹ ಸದ್ಯಃ ಏವ ವಿಮಾನ ಕರ್ಮಚಾರಿಭ್ಯಃ ಆಗಮಾನಂತರಂ ಚಿಕಿತ್ಸಾ ವಿಭಾಗೇಭ್ಯಃ ಸೂಚಯೇತ್. ಮಹಾನಿದೇಶಾಲಯೇನ ಸ್ಪಷ್ಟೀಕೃತಂ ಯತ್ ಭಾರತೆ ಆಗಮನಾತ್ ಏಕವಿಂಶತಿ ದಿನಾನಾಂ ಮಧ್ಯೆ ಯದಿ ಏತಾದೃಶಾನಿ ಲಕ್ಷಣಾನಿ ಉತ್ಪದ್ಯಂತೆ ತರ್ಹಿ ಯಾತ್ರಿಣಃ ನಿರ್ದಿಷ್ಟ ಚಿಕಿತ್ಸಾಲಯೇಭ್ಯಃ ಚಿಕಿತ್ಸಾ ಸಹಾಯಂ ಪ್ರಾಪ್ನುಯುಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಯಾವತ್ ಮಧ್ಯಪ್ರದೇಶ ಒಡಿಶಾ ತೆಲಂಗಾಣ ಉತ್ತರ ಪ್ರದೇಶ ವಿದರ್ಭ ಕ್ಷೇತ್ರೇಷು ಉಷ್ಣ ಸ್ಥಿತಿಮುದ್ದಿಶ್ಯ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ವಿಭಾಗೇನ ಆಗಾಮಿ ದ್ವಿತ್ರಿ ದಿನೇಷು ಹರಿಯಾಣ ಚಂಡೀಗಢ ದಿಲ್ಲಿ ಪಂಜಾಬ್ ಉತ್ತರ ಪ್ರದೇಶ ರಾಜಸ್ಥಾನ ರಾಜ್ಯೇಷು ತೀವ್ರ ಉಷ್ಣ ತರಂಗಸ್ಯ ಪೂರ್ವಸೂಚನಾ ಪ್ರಖ್ಯಾಪಿತ. ಇದಾದೃಶಿಯೇವ ಸ್ಥಿತಿ ಅದ್ಯ ಯಾವತ್ ಛತ್ತೀಸ್ಗಢ ತಟೀಯ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ್ ಜಾರ್ಖಂಡ್ ಉತ್ತರಾಖಂಡ ರಾಜ್ಯೇಷು ಅಪಿ ಭವಿತುಂ ಸಂಭಾವ್ಯತೆ. ಆಯುಷ್ ಮಂತ್ರಿ ಪ್ರತಾಪ್ ರಾವ್ ಜಾಧವ ಅವದತ್ ಯತ್ ಸರ್ವಕಾರ ಯೋಗ ಪ್ರಾಕೃತಿಕ ಚಿಕಿತ್ಸಾ ಮಾಧ್ಯಮೇನ ಕೃತ್

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹೊಸ ಕನ್ನಡಕ ತಗೊಂಡ್ಯ?
5: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
6: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

0: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಆದರೆ ಹಾಡು ಕೇಳಕ್ಕೆ ಏನು ಮಾಡಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
2: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಸ್ನೇಹಿತರೆ, ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
7: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
6: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ ಸಾವಿರ ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
8: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
9: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
10: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
9: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
6: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ GST ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ HS ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ

ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ ಯುಜಿಸಿಇಟಿ 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28ರಂದು ಹೊರತುಪಡಿಸಿ ಮೇ 30ರವರೆಗೆ ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:16:42. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 7:16 ಆಗ್ತಾ ಇದೆ. ಈ ಗುಡ್ ಟೈಮ್ ಅಲ್ಲಿ ನಿಮ್ಮ ಮನದ ತಂತಿಗಳನ್ನ ಮೃದುವಾಗಿ ಸ್ಪರ್ಶಿಸುವಂತಹ, ಹೃದಯದ ಒಳಗಣ್ಣಿಗೂ ಕೇಳಿಸುವಂತಹ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಭಾವಸ್ಪಂದನಕ್ಕೆ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕರೆದೊಯ್ಯುತ್ತಿದ್ದೀನಿ. ಶಬ್ದ ಲೋಕಕ್ಕಲ್ಲ, ಬದಲಿಗೆ ಭಾವನೆಗಳ ಲೋಕಕ್ಕೆ. ಹೃದಯದ ಆಳದಿಂದ ಹೊರಬರುವಂತಹ ಮೃದುವಾದ ಮಾತುಗಳಿಗೆ ಇದು ಕೇವಲ ಹಾಡುಗಳ ಕಾರ್ಯಕ್ರಮವಲ್ಲ, ಮನಸ್ಸು ಮಾತನಾಡಿಸುವಂತಹ ಕ್ಷಣ. ಇದೀಗ ನಿಮಗೋಸ್ಕರ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಾವಗೀತೆ ಮೂಡಿ ಬರ್ತಾ ಇದೆ. ದೊಡ್ಡರಂಗೇಗೌಡ ಅವರ ರಚನೆಯ ಈ ಹಾಡಿಗೆ ಬಿ ಆರ್ ಗೀತಾ ಹಾಗೂ ವಿಶ್ವನಾಥ್ ನಾಕೋಡ್ ಅವರು ಧ್ವನಿಯಾಗಿದ್ದಾರೆ.

ಅದ್ಭುತವಾದಂಥ ಪ್ರೇಮ ಕವಿತೆ ಸಂಗೀತ ರೂಪದಲ್ಲಿ ಕೇಳಿದ್ರಿ. ಪ್ರೇಮ ಅಂತ ಅಂದ್ರೆ ಅದು ಹೇಳಿಕೊಳ್ಳುವಂತಹ ಮಾತಲ್ಲ ನೋಡಿ, ಅದು ಕೇಳಿಸ್ದಿದ್ರೂ ಅನುಭವವಾಗುವಂತಹ ಧ್ವನಿ. ಪ್ರೇಮ ಇದ್ದರೆ ಅಲ್ಲಿ ವಿರವೂ ಇರತ್ತಂತೆ, ಕಾಣದ ಕಣ್ಣೀರಿನ ಕಥೆಗಳು ಇರುತ್ತಂತೆ, ಮೌನವಾಗಿ ಹರಿಯುವಂತಹ ನೆನಪುಗಳು ಇರುತ್ತೆ. ಈ ಕ್ಷಣದಲ್ಲಿ ಪ್ರತಿಯೊಂದು ಸಾಲು ನಮ್ಮದೇ ಕಥೆಯಂತೆ ಭಾಸವಾಗುತ್ತೆ ಅಲ್ವಾ? ಸ್ನೇಹಿತರೆ, ಇದೀಗ ಮತ್ತೊಂದು ಸೊಗಸಾದ ಭಾವಗೀತೆ ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗಾಗಿ ರೆಡಿಯಾಗಿದೆ. ದೊಡ್ಡರಂಗೇಗೌಡ ಅವರ ರಚನೆಯ ಈ ಹಾಡಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಕೇಳಿ ಕೇಳಿಸ್ತಾ ಇರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಈ ಭಾವಗೀತೆಗಳೇ ಹಾಗೆ ಮನಸ್ಸಿಗೆ ಒಂದು ರೀತಿಯ ಸಂತೋಷ, ನೆಮ್ಮದಿ, ಶಾಂತಿಯನ್ನು ಕೊಡುತ್ತೆ. ಹಾಗೆ ನಮ್ಮ ಪ್ರಕೃತಿಯಲ್ಲಿರುವಂಥ ಗಾಳಿ, ಮಳೆ, ಹೂವು, ನದಿ, ಬೆಟ್ಟ, ಗುಡ್ಡ ಇವೆಲ್ಲವನ್ನ ಬಳಸ್ಕೊಂಡು ಕವಿತೆ ಹಾಡಾಗುತ್ತೆ. ಅದನ್ನು ಕಣ್ಮುಚ್ಚಿ ಕೇಳ್ತಾ ಇದ್ರೆ ಪ್ರಕೃತಿ ನಮ್ಮ ಜೊತೆ ಮಾತಾಡಿದಂತೆ ಅನಿಸುತ್ತೆ. ಎಸ್, ಸುಮಧುರವಾದಂತಹ ಭಾವಗೀತೆಯನ್ನು ಕೇಳಿ ಬಂದಿ ಸ್ನೇಹಿತರೆ. ಹಾಗೆ ಭಾವಗೀತೆ ಅಂತ ಅಂದರೆ ಅದು ಒಂದು ರೀತಿಯ ನಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹ ಅಕ್ಷರಗಳಲ್ಲಿ ಬರೆದಿರುವಂತಹ ರೂಪಗಳು ಅಂತ ಹೇಳಬಹುದು. ಇಂತಹ ಭಾವಗೀತೆಗಳು ನಮ್ಮ ಮನಸ್ಸನ್ನು ಒಂದು ರೀತಿ ಆ ಕಡೆನೆ ಆಕರ್ಷಿಸುತ್ತೆ. ಅಂತಹ ಭಾವಗೀತೆಗಳನ್ನು ಕೇಳೋದಕ್ಕೂ ಸಂತೋಷ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಭಾವಗೀತೆ ಕಾರ್ಯಕ್ರಮ ಭಾವಸ್ಪಂದನ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
5: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
6: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
7: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ ನಿಮಗಾಗಿ ತಯಾರಾಗಿದೆ. ಡಾಕ್ಟರ್ ಡಿಎಸ್ ಕರ್ಕಿ ಅವರ ರಚನೆಯಲ್ಲಿರುವಂತಹ ಈ ಹಾಡಿಗೆ ಎಸ್ ವಿಜಯಲಕ್ಷ್ಮಿ ಧ್ವನಿಯಾಗಿದ್ದಾರೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಮಯ ಸರಿಯಾಗಿ 7:35 ಕೇಳಲಿದ್ದೀರಿ ಕನ್ನಡದಲ್ಲಿ ವಾರ್ತೆಗಳ ನಂತರ ಮತ್ತೆ ಭಾವಸ್ಪಂದನ ಕಾರ್ಯಕ್ರಮವನ್ನ ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೋಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ

0: ಉಪಸ್ಥಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೊ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೊ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300 ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲೇ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ಧ 11-0 ಗೋಲುಗಳ ಅಂತರದ ಭರ್ಜರ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇ ಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2

ಶನಿವಾರ ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:46. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಭಾವಗೀತೆ ಕಾರ್ಯಕ್ರಮ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಇದೀಗ ಮತ್ತೊಂದು ಸುಮಧುರವಾದಂಥ ಸೊಗಸಾದ ಭಾವಗೀತೆ ರೆಡಿಯಾಗಿದೆ. ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿರುವಂಥ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಮಹೇಶ್ ಪ್ರಿಯದರ್ಶನ್. ಕೇಳಿ ಕೇಳಿಸ್ತಾ ಇರಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಹಾಗೆ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಎಂಥ ಅದ್ಭುತ ಸಾಲುಗಳನ್ನು NS ಲಕ್ಷ್ಮೀನಾರಾಯಣ ಭಟ್ ಅವರು ಕೊಟ್ಟಿದ್ದಾರೆ. ನಿಜಕ್ಕೂ ಒಂದು ರೀತಿಯ ಮಳೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಮಳೆ ಅಂತ ಅಂದರೆ ಕೇವಲ ಹವಾಮಾನ ಅಷ್ಟೇ ಅಲ್ಲ ನೋಡಿ, ಅದೊಂದು ನೆನಪು, ಪ್ರೀತಿ, ಹಾಗೆ ವಿರಹ, ಸಂತಸ, ಹಾಗೆ ಪ್ರಕೃತಿ ವಿಕೋಪಗಳಿಗೂ ಕೂಡ ಕಾರಣವಾಗುತ್ತೆ. ಮಳೆ ಬಿದ್ದಾಗ ಪ್ರಕೃತಿ ಹೇಗೆ ತಣ್ಣಗಾಗುತ್ತೋ, ಜೋರು ಮಳೆ ಬಿದ್ದಾಗ ಹಾಗೆ ಪ್ರಕೃತಿ ವಿಕೋಪಗಳು, ಹಾಗೆ ಅಲ್ಲಲ್ಲಿ ಕೆರೆ ಕಟ್ಟೆಗಳು ತುಂಬಿ ಹರಿಯೋದು, ರೈತರ ಬೆಳೆಗಳು ಹಾನಿಯಾಗೋದು, ಇವೆಲ್ಲದಕ್ಕೂ ಕೂಡ ಕಾರಣವಾಗುತ್ತೆ. ಅದನ್ನೇ ಕವಿ ಮಳೆಯನ್ನ ತನ್ನ ಭಾವಗಳ ಭಾಷೆಯಾಗಿ ಬಳಸಿದ್ದಾನೆ. ಎಷ್ಟು ಅದ್ಭುತವಾಗಿ ಸಾಲುಗಳನ್ನು ಬರೆದಿದ್ದಾರೆ. ಈ ಮಳೆ ಮೊದಲ ಹನಿಯಾಗಿ ಬೀಳುವಂಥ ಕ್ಷಣದಿಂದಲೇ ಭೂಮಿ ಸುಗಂಧದಿಂದ ತುಂಬುತ್ತೆ. ಹಾಗೆ ಒಣಗಿದ ನೆಲಕ್ಕೆ ಒಂದು ರೀತಿಯ ಹೊಸ ಜೀವ ಬರುತ್ತೆ, ಮರಗಳು ಹಸಿರಾಗುತ್ತೆ, ನಗ್ತವೆ, ಹಾಗೆ ಆಕಾಶವೇ ಹಾಡ್ತಾ ಇರುವಂತೆ ನಮಗೆ ಅನಿಸುತ್ತೆ. ಮಳೆ ಬಂದಾಗ ಬಹಳ ಬಾರಿ ನಾವು ಹಳೆಯ ನೆನಪುಗಳಲ್ಲಿ ಮುಳುಗೋಗ್ತೀವಿ. ಕಣ್ಣ ಮುಂದೆ ಹಳೆಯ ನೆನಪುಗಳು ಬರುತ್ತೆ, ಹಾಗೆ ಹಳೆಯ ಸ್ನೇಹ, ಪ್ರೀತಿ ಅಥವಾ ದೂರವಾದಂತಹ ವ್ಯಕ್ತಿಗಳು. ಮಳೆಯ ಶಬ್ದದ ಜೊತೆಗೆ ಮನಸ್ಸು ಮಾತನಾಡ್ತಾ ಹೋಗುತ್ತೆ. ಭಾವಗೀತೆಗಳಲ್ಲಿ ಮಳೆಯ ಪ್ರೀತಿಯ ಸಂಕೇತವೂ ಹೌದು, ಮೊದಲ ಭೇಟಿಯ ಕಾತುರತೆಯೂ ಹೌದು, ಒಂದೇ ಛತ್ರಿಯಲ್ಲಿ ನಡೆದಂತಹ ಕ್ಷಣಗಳು ಕೂಡ ಹೌದು. ಮಳೆಯ ಹನಿಗಳಂತೆ ಹರಿಯುವ ಭಾವನೆಗಳು ನಮ್ಮನ್ನ ಸತತವಾಗಿ ಸಂತಸವಾಗಿ ಇಡಲಿ ಅಂತ ಹೇಳ್ತಾ ಭಾವಯಾನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1510 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜಾತಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
5: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡಕ ಮನಬಿಲ್ಲಿನಲ್ಲಿ.
7: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:33:57 ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ, ಹಾಗೆ ಗುಡ್ ಮಾರ್ನಿಂಗ್ ಕೂಡ ಹೇಳ್ತಾ, ಶುಭೋದಯ ಕೂಡ ತಿಳಿಸ್ತಾ ನಿಮ್ಮೊಂದಿಗೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಹಾಡುಗಳನ್ನ ಕೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗೋಣ. ಹಾಗೆ ಒಂದು ವಿಶೇಷ ಮಾಹಿತಿಯೊಟ್ಟಿಗೆ ನಾನಿವತ್ತು ಬಂದಿದ್ದೀನಿ. ಅದೇನು ಅಂತಂದ್ರೆ, ನಮ್ಮ ಸುತ್ತಲೂ ಪ್ರತಿನಿತ್ಯ ನಾವು ಸಾಕಷ್ಟು ಗಿಡ ಮರಗಳನ್ನ ನೋಡ್ತೀವಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಣುವಂತಹ ಒಂದು ಸಣ್ಣ ಎಲೆ ಆಗಿರಬಹುದು, ಅಥವಾ ಒಂದು ಬೇರು, ಅಥವಾ ಒಂದು ಹೂವು, ಅದರೊಳಗಡಗಿರುವಂತಹ ಶಕ್ತಿಯನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಪ್ರತಿನಿತ್ಯ ನಾವು ಹಾದು ಹೋಗುವಂತಹ ಅದೆಷ್ಟೋ ಗಿಡಗಳು ನಮ್ಮ

ಗೌರವವನ್ನ ಉಳಿಸುವಂತಹ ಸೈಲೆಂಟ್ ಡಾಕ್ಟರ್ ಆಗಿರಬಹುದಲ್ವಾ? ನಮ್ಮ ಅಜ್ಜಿಯರ ಕೈಯಲ್ಲಿದ್ದಂತಹ ಮನೆಮದ್ದು ಎಲ್ಲಿಂದ ಬಂತು? ಬನ್ನಿ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆಯ ಹಾಡುಗಳನ್ನ ಕೇಳ್ತಾ ದೈವದತ್ತವಾಗಿ ಪ್ರಕೃತಿ ನೀಡಿದಂತಹ ಔಷಧಾಲಯಗಳ ಬಾಗಿಲನ್ನ ತೆಗಿತಾ ಔಷಧಿ ಸಸ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ನಿಮ್ಮ ಆಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಔಷಧಿ ಸಸ್ಯಗಳು ಅಂದರೆ ಪ್ರಕೃತಿಯಿಂದಲೇ ದೊರೆಯುವಂಥ ಒಂದು ಚಿಕಿತ್ಸಾ ಗುಣಗಳಿರುವಂಥ ಸಸ್ಯಗಳು. ಇವು ಆಯುರ್ವೇದದ ಮೂಲಾಧಾರ ಅಂತ ಕೂಡ ಹೇಳ್ಬೋದು. ಉದಾಹರಣೆಗೆ ಶೀತ ಕೆಮ್ಮಿಗೆ ರಾಮಬಾಣ ಅಂತ ಅಂದರೆ ತುಳಸಿ, ಇನ್ನು ಚರ್ಮದ ಆರೈಕೆಗೆ ಅಲೋವೆರಾ, ಹಾಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರುವಂಥದ್ದು ನೀಮ್ ಎಲೆ, ಹಾಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಶುಂಠಿ, ಈ ರೀತಿ ಅನೇಕ ವಿಶೇಷತೆಗಳನ್ನುಳ್ಳಂತಹ ಅನೇಕ ಸಹಸ್ರಾರು ಸಸ್ಯಗಳು ನಮ್ಮ ಈ ಪವಿತ್ರ ಭೂಮಿ ಭಾರತದಲ್ಲಿದ್ದಾವೆ. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ತುಳಸಿ ಅಂತ ಅಂದ ತಕ್ಷಣ ನಮಗೆ ಇದು ಕೇವಲ ಗಿಡ ಅಲ್ಲ ನೋಡಿ, ಅದು ಮನೆಯ ರಕ್ಷಕ ದೇವತೆ ಅಂತ ಕೂಡ ನಾವು ಕರಿತೀವಿ. ಬೆಳಗ್ಗೆ ತುಳಸಿ ಸುತ್ತ ಹೊಡೆದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗೆ ಇತ್ತೀಚೆಗೆ ತುಳಸಿ ಚಹಾ ಅನ್ನೋದು ಕೂಡ ಸಾಕಷ್ಟು ಜನ ಬಳಸ್ತಾ ಇದ್ದಾರೆ. ಮೊದಲಿಗೆಲ್ಲ ಹಾಲಿನಲ್ಲಿ ಹಾಲು ಬೆರೆಸಿರುವಂತಹ ಚಹಾ ಕುಡಿತಾ ಇದ್ರು, ಹಾಗೆ ಈಗ ಬರೀ ಎಲೆಗಳು ಹಾಗೆ ದಳಗಳನ್ನು ಉಪಯೋಗಿಸಿ ಚಹಾ ಮಾಡ್ತಿದ್ದಾರೆ. ಹಾಗೆ ತುಳಸಿ ಚಹಾ ಕೂಡ ಇದೀಗ ಇತ್ತೀಚೆಗೆ ಸಾಕಷ್ಟು ಫೇಮಸ್ ಆಗಿದೆ. ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ಒಂದು ಎಲೆ ತುಳಸಿ ದಳ ಸಾವಿರಾರು ರೋಗಗಳಿಗೆ ಒಂದು ನಿಯಂತ್ರಣ ತರುವಂತಹ ಶಕ್ತಿ ಈ ತುಳಸಿ ದಳಕ್ಕಿದೆ. ಹಾಗೆ ಸಾಕಷ್ಟು ಸಹಸ್ರಾರು ಸಸ್ಯಗಳು ಈಗಾಗಲೇ ನಮ್ಮ ಸುತ್ತಲೇ ಇರೋದ್ರಿಂದ ನಮಗೆ ಅವುಗಳ ಬಗ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಅವುಗಳನ್ನು ತಿಳಿತಾ ಹೋದರೆ ಅವುಗಳ ಗುಣಗಳು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಸಸ್ಯ ಅಂತ ಹೇಳಿದ್ರೆ ಅಲೋವೆರಾ ಅಂತ. ಇದು ಬ್ಯೂಟಿ ಟ್ರಿಕ್ಸ್ ಕೇಳಿದರೆ ಅಲೋವೆರಾ ಹೆಸರು ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಮುಖದ ಪಿಂಪಲ್ಸ್ ಕಡಿಮೆ ಆಗೋದಕ್ಕಾಗಿರ್ಬೋದು, ಅಥವಾ ಕೂದಲಿನ ಆರೋಗ್ಯಕ್ಕೆ, ಹಾಗೆ ಸನ್ಬರ್ನ್ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಈ ಅಲೋವೆರಾ ರಿಲೀಫನ್ನು ಕೊಡುತ್ತೆ. ನಾವು ಪ್ರತಿನಿತ್ಯ ಕಾಸ್ಟ್ಲಿ ದುಡ್ಡನ್ನು ಕೊಟ್ಟು ಬೇರೆ ಬೇರೆ ಕ್ರೀಮ್ಗಳನ್ನು ಪರ್ಚೇಸ್ ಮಾಡೋದಕ್ಕಿಂತ ಇಂತಹ ಮನೆಯ ಸುತ್ತಮುತ್ತ ಇರುವಂತಹ, ನಮ್ಮ ಹೊಲದ ಸುತ್ತಮುತ್ತ ಇರುವಂತಹ ಕೆಲವೊಂದಿಷ್ಟು ಆಯುರ್ವೇದದ ಗುಣ ಹೊಂದಿರುವಂತಹ ಸಸ್ಯಗಳನ್ನು ಬಳಕೆ ಮಾಡಿದರೆ ನಮಗೂ ಕೂಡ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಕೇಳಿಸ್ತಾ ಇರಿ ಆಕಾಶವಾಣಿ ಬೆಂಗಳೂರು 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ರಾಮ್ ಚಿತ್ರದ ಈ ಹಾಡನ್ನ ಕೇಳಿದ್ರಿ. ಈ ಹಾಡಿಗೆ ಪುನೀತ್ ರಾಜ್ಕುಮಾರ್ ಹಾಗೂ ಸೂರಿ ಸುರೇಶ್ ಅವರು ಧ್ವನಿಯಾಗಿದ್ರು. ಹಾಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿರುವಂತ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಗಿಡಮೂಲಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಸುತ್ತಮುತ್ತಲಿರುವಂತಹ ಗಿಡಮೂಲಿಕೆಗಳೇ ಸಾವಿರಾರು ರೋಗಗಳಿಗೆ ಗುಣಪಡಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಕಹಿ ಬೇವು ಅದನ್ನ ಕೇಳೇ ಇರ್ತೀರಿ. ಆ ಕಹಿ ಬೇವಿನಲ್ಲಿ ಅದನ್ನ ನಾವು ನೈಸರ್ಗಿಕ ವೈದ್ಯ ಅಂತ ಕೂಡ ಕರಿತೀವಿ. ಅದನ್ನ ಹೆಚ್ಚು ಕಮ್ಮಿ ನೀಮ್ ಅಂತ ನಾವು ಕರಿತೀವಿ. ಅದನ್ನ ಜೀವನದ ರಕ್ಷಕ ಅಂತ ಕೂಡ ಹೇಳ್ತಾರೆ. ಇದು ಚರ್ಮ ರೋಗಗಳಿಗೆ ಸಾಕಷ್ಟು ಉಪಯೋಗವಾಗುತ್ತೆ. ಹಾಗೆ ನೀಮ್ ಎಣ್ಣೆ, ಈ ಬೇವಿನ ಎಣ್ಣೆ ಕೂದಲನ್ನ ಬಲಪಡಿಸುತ್ತೆ. ಹಾಗೆ ಮನೆಯ ಸುತ್ತಮುತ್ತ ಇರುವಂತಹ ಬ್ಯಾಕ್ಟೀರಿಯಾಗಳನ್ನ ಈ ಬೇವು ಕಡಿಮೆ ಮಾಡುತ್ತಂತೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದು ಯಾವುದು? ತುಳಸಿ ಕಷಾಯ ಕುಡಿತೀರಾ, ಅಥವಾ ಶುಂಠಿ ಜೇನು ಮಿಶ್ರಣ ಕುಡಿತೀರಾ, ಅಥವಾ ಅರಿಶಿನ ಹಾಲ? ನಿಮ್ಮ ಯಾವ ರೀತಿಯ ದಿನಚರಿಯಲ್ಲಿ ಈ ಸಸ್ಯಗಳನ್ನ ಬೆಳೆಸ್ಕೊಳ್ತೀರಾ? ಸಂದೇಶಗಳನ್ನ ಕಳಿಸಿ ಅಂತ ಹೇಳ್ತಾ 9480901013ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ನಿಮಗೋಸ್ಕರ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಹಾಗಿದ್ರೆ ಮತ್ತೆ ಯಾಕೆ ತಡ? ಕೇಳ್ತಾ ಇರಿ, ಕೇಳಿಸ್ತಾ ಇರಿ FM ರೈನ್ಬೋ ಕನ್ನಡ ಕಾಮನದಿಲ್ಲೂ.

ಸ್ನೇಹಿತರೆ, ಇನ್ನೊಂದು ಔಷಧಿ ಸಸ್ಯಗಳ ಬಗ್ಗೆ ಹೇಳೋದಾದರೆ ನುಗ್ಗೆ ಸೊಪ್ಪು ಅಂದರೆ ಮೊರಿಂಗಾ ಸೊಪ್ಪು ಅಂತ ಹೇಳ್ತೀವಿ. ಆ ಮರದ ಎಲೆಗಳು ಕೂಡ ಸಾಕಷ್ಟು ಶಕ್ತಿಶಾಲಿ ಸೊಪ್ಪು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದು ಆರೋಗ್ಯ ಪ್ರಯೋಜನಗಳನ್ನು ನೋಡೋದಾದರೆ ರಕ್ತ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ. ಕಬ್ಬಿಣ ಹೆಚ್ಚಿಸುವುದರಿಂದ ರಕ್ತಹೀನತೆಗೆ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಹಾಗೆ ಆಂಟಿ ಆಕ್ಸಿಡೆಂಟ್ ಇದರಲ್ಲಿರುತ್ತೆ. ಇನ್ನು ಎಲುಬನ್ನು ಕೂಡ ಬಲಪಡಿಸುತ್ತೆ, ಕ್ಯಾಲ್ಶಿಯಂ ಅಧಿಕ ಪ್ರಮಾಣದಲ್ಲಿರೋದ್ರಿಂದ. ಇನ್ನು ನಮ್ಮ ಶಕ್ತಿ ಹಾಗೆ ಸ್ಟಾಮಿನಾ ಕೂಡ ಹೆಚ್ಚಿಸುತ್ತೆ. ದೇಹಕ್ಕೆ ನೈಸರ್ಗಿಕ ಎನರ್ಜಿಯನ್ನ ಕೊಡುತ್ತೆ. ಸಕ್ಕರೆ ನಿಯಂತ್ರಣಕ್ಕೂ ಕೂಡ ಈ ಮೊರಿಂಗಾ ಸೊಪ್ಪು ತುಂಬಾ ಒಳ್ಳೆಯದು. ಹಾಗೆ ನುಗ್ಗೆ ಸೊಪ್ಪಿನ ಸಾಂಬಾರು, ಪಲ್ಯ, ಸೂಪ್ ಹಾಗೆ ಮಜ್ಜಿಗೆ ಜೊತೆಗೆ ಇದನ್ನ ಮಿಶ್ರಣ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಆಯುರ್ವೇದದಲ್ಲಿ ಸಾಕಷ್ಟು ಮಿರಾಕಲ್ ಟ್ರೀಗಳಿದೆ, ಅವುಗಳನ್ನ ಹೇಳ್ತಾ ಹೋದ್ರೆ ಈ ಎಪಿಸೋಡ್ ಸಾಕಾಗೋದಿಲ್ಲ. ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಈ ಹಾಡಿನೊಂದಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
6: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
7: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ನೀವು ಚೂರ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವಿದ್ದೀವಿ ಸ್ಟುಡಿಯೋ ಸಮಯ 9:04:18 ಈ ಗುಡ್ ಟೈಮ್ ಅಲ್ಲಿ ನಾನು ನಿಮ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇರುವಂತದ್ದು ಸಗತ್ ಸಾಂಗು ಕಾರ್ಯಕ್ರಮಕ್ಕೆ. ಸಗತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಗುವಂತಹ ಸಮಯ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು ಗೊತ್ತೇ ಇದೆ ಅಲ್ವಾ? ಎಸ್, ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9480101013 9480101013 ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮ್ಮ ನೆಚ್ಚಿನ ಹಾಡು ಯಾವುದು ನಮಗೂ ಕೇಳಿಸ್ಬೇಕು ಅಂತ ಅಂದ್ರೆ ನಿಮ್ಮ ನೆಚ್ಚಿನ ಹಾಡಿನ ಸಾಲು, ಹಾಗೆ ನಿಮ್ಮ ನೆಚ್ಚಿನ ಹಾಡಿನ ಸಿನಿಮಾ ಹಾಗೂ ನಿಮ್ಮ ಹೆಸರನ್ನ ತಪ್ಪದೇ ಟೈಪ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ ಅಂತ ಹೇಳ್ತಾ, ಈಗಾಗಲೇ ಸಂದೇಶಗಳು ಸಾಲು ಸಾಲು ಸಂದೇಶಗಳು ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಿವೆ. ನಿಮ್ಮ ಇಷ್ಟದ ಹಾಡು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಕೂಡ ಸೇರ್ಪಡೆಯಾಗ್ತಾ ಇದೆ. ನಮ್ಮ ಕೇಳುಗರ ಕೋರಿಕೆಯ ಮೇಲೆಗೆ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಕೇಳಿಸ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ಯಾರೆಲ್ಲ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ಕಣ್ಣಾಯಿಸೋಣ. ಮಾತನ ಹೆಪ್ಪರ್ಗಿಯಿಂದ ಭಾಗ್ಯಜ್ಯೋತಿ ಭದ್ರೆ ಹಾಗೂ ಮನೀಶ್

ಕಲಾಶ್ರೀ ಹಾಗೂ ಮನೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಬೆಳಗಿನ ಶುಭೋದಯ ಅಂತ ಹೇಳಿ ಅರುಣಾ ಮೈತ್ರಿ ಜೇಸಿನಗರ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನೆಲ ರಾಮಮೂರ್ತಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ಸಾನ್ವಿ ಹೊಸನಗರದಿಂದ. ಹಾಗೆ ಬೆಳಗಿನ ಶುಭೋದಯ ತಿಳಿಸ್ತಾ ಇದ್ದಾರೆ ಸುಧಾ ಬೂದಿಹಾಳ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಭೀಮ ಸಮುದ್ರ ಶಿವ ಸರ್ವೋತ್ತಮ ದವಳಗಿರಿ ಬಡಾವಣೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೂ ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾರ್ಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಸಿಂಧನೂರಿನಿಂದ ಸುರೇಶ್ ಬಳುಟಗಿ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಪ್ರಸಾದ್ ಕೇಸರಮಡು ತುಮಕೂರಿನಿಂದ. ಮಾಸ್ತಿಗುಡಿ ಚಿತ್ರದಿಂದ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಪ್ಲೇ ಮಾಡೋಣ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಭವಾನಿ ಶಂಕರ್ ನಿಡುವೆ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಮಗಾಗಿ ಒಂದು ಸಖತ್ ಸಾಂಗು ಅಂತ ಹೇಳ್ತಾ ಇದ್ದಾರೆ ಚಾಮರಾಜಪೇಟೆಯಿಂದ ಅದಿತಿ ಸಿಂಗ್ ಹಾಗೂ ಅವಿನಾಶ್ ಅಂಜಲಿ ಅವರು. ಖಂಡಿತ ಪ್ಲೇ ಮಾಡ್ತೀವಿ. ಹಾಗೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಭೋಪಾ ವೆಂಕಟೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಯಾರಿದ್ದು ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿ. ಹಾಗೆ ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ಧನ್ನಿ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಲೋ ಹಾಯ್ ಆಕಾಶವಾಣಿ ಬೆಂಗಳೂರು ಅಂತ ಹೇಳ್ತಾ ಬೆಳಗಾವಿಯಿಂದ ಸವಿತಾ ವೇದ ವಿನೋದ ಕುಟುಂಬದವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತ ಪ್ಲೇ ಮಾಡೋಣ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಕೂಡ ಸಂದೇಶ ಬಂದಿದೆ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಶುಭ ಮುಂಜಾನೆ, ನಮಸ್ಕಾರ. ನಮಗಾಗಿ ಈ ಒಂದು ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಯಾರಿದು ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿದ್ದಾರೆ ಕಡೂರಿನಿಂದ ಸೌಂದರ್ಯ ಸಂಜು ನಂದಕಿಶೋರ್ ಗಾಯತ್ರಿ ಅವರು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಇಷ್ಟದ ಹಾಡುಗಳೇ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಹಾಗೆ ನಮ್ಮ ಕೇಳುಗರ ಕೋರಿಕೆಯ ಮೇರೆಗೆ ಮತ್ತೊಂದು ಬ್ಯೂಟಿಫುಲ್ ಹಾಡು ಈಗಾಗಲೇ ಪ್ಲೇಲಿಸ್ಟ್ ಅಲ್ಲಿ ಸೇರ್ಪಡೆಯಾಗಿದೆ. ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸ್ನೇಹಿತರು ಅಂತ ನೋಡೋದಾದ್ರೆ ರಾವಣ ಚಿತ್ರದ ಹಾಡನ್ನ ಕೇಳಿದ್ದಾರೆ. ಭದ್ರಿಪ್ರಸಾದ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಛತ್ರದ ಬೀದಿ ಕಡೂರ್ನಿಂದ ಸಹನಾ ಕಿಶೋರ್, ಪ್ರಮೀಳಾ ಮಂಜುನಾಥ್, ಸೌಂದರ್ಯ, ಮಮತಾ ಗುಂಡಣ್ಣ, ರಕ್ಷಿತಾ, ರುಚಿತಾ, ಗೌರಮ್ಮ ಅವರೆಲ್ಲರೂ ಕೂಡ ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಇಷ್ಟದ ಹಾಡಿಗಾಗಿ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿಕಾ ಹಾಗೂ ವಿಮರ್ಶ್ ಸಂದೇಶವನ್ನ ಕಳಿಸಿದ್ದಾರೆ ರಾಜಾಜಿನಗರದಿಂದ. ಇನ್ನು ನಮಸ್ಕಾರ, ನಮಗೊಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾರಿದು, ನಂಬರ್ ಎಂಡಿಂಗ್ ವಿತ್ 2898. ದಯವಿಟ್ಟು ಮತ್ತೊಮ್ಮೆ ಸಂದೇಶವನ್ನ ಕಳಿಸುವಾಗ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಮಸ್ತೆ ಮೇಡಮ್, ಶುಭೋದಯ ಅಂತ ಹೇಳಿ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಶಿವಲೀಲಾ ಮಾರ್ಕಂಡೇಶ್ ಅವರು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ನವೀನ್ ಕಾವ್ಯ ವಿವಸ್ ಕಾಲೋನಿಯಿಂದ, ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಕಳಿಸಿದ್ದಾರೆ ಮೇಘನಾ ಮಹೇಶ್ ಮುಳ್ಳೂರು ಹುಣಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ತೆ ರೀ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಯಾರಿದು, ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್, ಕಮತೆ, ಚಿಕ್ಕೋಡಿ ತಾಲೂಕು ಕರಂಗಾವ್ ಗ್ರಾಮದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮಸ್ಕಾರ ಮೇಡಮ್ ಅಂತ ಮೆಸೇಜ್ ಮಾಡಿದ್ದಾರೆ ಯಾರಿದು, ಪದ್ಮಾವತಿ ಹುಬ್ಬಳ್ಳಿಯಿಂದ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು, ನಿಮ್ಮ ಇಷ್ಟದ ಕಾರ್ಯಕ್ರಮವಾಗಿರೋದ್ರಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತೆ. ಹಾಗೆ ನಮಗಾಗಿ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ನೇತ್ರ ಸೀರಾದಿಂದ ಸಂದೇಶವನ್ನ ಕಳಿಸಿ. ಹಾಗೆ ಸೂಪರ್ ಸಾಂಗ್

ಅಂತ ಹೇಳ್ತಾ ಇದ್ದಾರೆ ಯಶವಂತ ತೇಜಸ್ವಿನಿ ಕಾಂತ ರೂಪಲಕ್ಷ್ಮಿಯವರು ಸಂದೇಶವನ್ನ ಕಳಿಸಿ ಚನ್ನನ ಕುಂಟ ಶಿರಾದಿಂದ. ಹಾಗೆ ನಮಸ್ತೆ ಮೇಡಮ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಇಂಚರ ತ್ರಿಷಾ ಪ್ರಕಾಶ್ ಭಾವನ ಹರೀಶ್ ಮುದ್ದೇಗೌಡನ ಕೊಪ್ಪಲು ನಾಗಮಂಗಲ ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ಗುರು ಬಸವರಾಜ್ ಕಿತ್ನೂರು ಗ್ರಾಮದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ರಂಜಿತಾ ಆಡೂರವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಬೆಳಗಿನ ಶುಭೋದಯ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿದೆ, ಒಳ್ಳೆಯ ಹಾಡುಗಳು ಪ್ರಸಾರ ಆಗ್ತಿದೆ ಅಂತ ಹೇಳಿ ಸುಬ್ರಹ್ಮಣಿ ಪಿಲ್ಲಿಕುಂಟೆ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ರವಿ ಎಂ ಎಚ್ ಬೆಳಗಾವಿ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ರೀ ಅಂತಿದ್ದಾರೆ. ನಿಮಗೂ ಕೂಡ ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಮ್ಮ ಕೇಳಿಗುರು ರಿಕ್ವೆಸ್ಟ್ ಮಾಡಿಕೊಂಡಂತ ಹಾಡು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ ಮಾಸ್ತಿಗುಡಿ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯವಿರುವಂತ ಈ ಹಾಡಿಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಈಗಷ್ಟೇ ಇಂದ್ರಜಿತ್ ಚಿತ್ರದ ಬೆಳ್ಳಿ ರಥದಲ್ಲಿ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಬಿ ಆರ್ ಛಾಯಾ ಅವರು ಈ ಒಂದು ಹಾಡಿಗೆ ಧ್ವನಿ ನೀಡಿದ್ರು. ಹಾಗೆ ಸಾಹಿತ್ಯ ಹಂಸಲೇಖ ಅವರದಿತ್ತು. ಸ್ನೇಹಿತರೆ, ಮತ್ತೆ ಸಕಸಾಂಗು ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಸಾಲು ಸಾಲು ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಿವೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬೇಕು ಅಂದರೆ ಏನು ಮಾಡಬೇಕು? 9480901013 9480101013 ನಿಮ್ಮ ಸಂದೇಶಗಳನ್ನು ಕಳಿಸಿ. ನಿಮ್ಮ ನೆಚ್ಚಿನ ಹಾಡಿನ ಸಾಲು, ಹಾಗೆ ನಿಮ್ಮ ನೆಚ್ಚಿನ ಚಿತ್ರ, ಜೊತೆಗೆ ನಿಮ್ಮ ಹೆಸರನ್ನು ಟೈಪ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜುಳಾ ಅವರು. ಸಂದೇಶವನ್ನು ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಶಾಲಿನಿ ಬಸವರಾಜ್ ಅವರು ಕೂಡ ಜಕ್ಕಸಂದ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಏನು ಹಲೋ ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನು ಕಳಿಸಿ ಶುಭೋದಯ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಶರತ್ ಪದ್ಮಜಾ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಹಾಗೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಲೀಲಾ ಶ್ರೀಶೈಲ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಚಂದ್ರಶೇಖರ್ ನಾಯಕ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಎನ್ಆರ್ಪುರದಿಂದ ಬಲರಾಮ್ ನಾಗವೇಣಿ, ಅಚ್ಯುತ್ ತರುಣ್, ತನುಶ್ರೀ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ಮೆಸೇಜನ್ನು ಮಾಡಿದ್ದಾರೆ. ಇನ್ನು ಶುಭೋದಯ ಅಂತ ಹಗರಿ ಬೊಮ್ಮನಹಳ್ಳಿಯಿಂದ ಎಬಿ ರಾಜು ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಸುಮಾ, ಚಿನ್ಮಯ, ಶ್ವೇತಾ, ಮಹಾಂತೇಶ್ ಗಾಡವಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಪ್ರಸಾದ್ ಲಕ್ಮೋಜಿ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ನವಲಿಯಿಂದ ಬಿವಾಯ್ ಚಳ್ಳಮರದವರು ಸಂದೇಶ ಬಂದು ತಲುಪಿದ್ದೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಶುಭೋದಯ ಕನ್ನಡ ಕಾಮನವಿಲ್ಲು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 9844. ಹಾಗೂ ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಏನು ನಾಗೇಂದ್ರ ತಾವರ್ಕೆರೆಯಿಂದ ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದೀಪಾ ನಾಗೇಶ್, ಋತ್ವಿಕ್, ಜರ್ವಿಕ್, ದೀಕ್ಷಾ, ಗಂಗಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಕೇಳಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ನೋಡೋಣ. ಬೆಳಗಿನ ಶುಭೋದಯ ಅಂತ ಹೇಳಿ ಶಂಕರ್ನಾಗ್ ಅವರ ಯಾವುದಾದ್ರೂ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸತೀಶ್ ಉಜ್ಜಿನಿಯವರು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕೊಲ್ಹಾರ ಮುಳವಾಡದಿಂದ ರಾಜಯ್ಯ ಎಂ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶುಭೋದಯ ನಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇಡಿಯೋಗೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಚನ್ನಪಟ್ಟಣ. ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 4678. ಹಾಗೆ ಶುಭೋದಯ ಎಫ್ ಎಂ ಮಳೆಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯಿಂದ ನಿಖಿಲ್ ಹಲ್ಕುಂಡಿಯವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಗಿರಿಜಾ ಅಜಯ್ ಹಲ್ಕುಂಡಿಯವರು ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ತಮ್ಮ ಹೆಸರು ನೀಲಾ ಮೇ ನಂಬರ್ ಎಂಡಿಂಗ್ ವಿತ್ 55073. ದಯವಿಟ್ಟು ಸಂದೇಶವನ್ನ ಕಳಿಸುವಾಗ ನಿಮ್ಮ ಹೆಸರನ್ನ ಬರೆದು ಕಳಿಸಿದ್ರೆ ನಮಗೆ ಈಸಿ ಆಗುತ್ತೆ ಓದೋದಕ್ಕೆ. ಹಾಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಬ್ಯೂಟಿಫುಲ್ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಅದರೊಟ್ಟಿಗೆ ಇವತ್ತಿನ ಸಕಸಾಂಗು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಗೆ ನಾನಿದ್ದದ್ದು ಆರ್ಜೆ ಪ್ರಿಯಾಂಕಾ ಸೋನಲ್. ಹಾಗೆ ಯಾರೆಲ್ಲ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗಿಲ್ಲ, ಹಾಗೆ ನಿಮ್ಮ ಇಷ್ಟದ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಆಗಿಲ್ವಾ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನಾಳೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳುವಂತಹ ಅವಕಾಶ ಇರುತ್ತೆ. ಆಗ ಮೆಸೇಜ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು ಅಂತ ಹೇಳ್ತಾ ಇದೀಗ ಬ್ಯೂಟಿಫುಲ್ ಹಾಡುಗಳು ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
2: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
6: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
5: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.

0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ ಅಂತ ಹೇಳ್ತಾ ಸ್ಟುಡಿಯೋ ಸಮಯ ಸರಿಯಾಗಿ 10:04:33 ಆಗ್ತಾ ಇದೆ. ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾವಿದ್ದೀವಿ ಈ ಗುಡ್ ಟೈಮ್ ಅಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮದ ಹೊತ್ತಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದ ಸ್ಪೆಷಲ್ ಏನು ಅಂತ ನೀವು ಕೇಳ್ತಾ ಇದ್ರಲ್ವಾ, ಖಂಡಿತ ಗೊತ್ತಾಗ್ತಾ ಹೋಗುತ್ತೆ. ಇದೀಗ ಒಂದು ಬ್ಯೂಟಿಫುಲ್ ಹಾಡಿನ ಮೂಲಕ ನಿಮಗೆ ಕ್ಲೂ ಕೊಡ್ತಾ ಹೋಗ್ತೀನಿ. ಹಾಗೆ ಈ ಹಾಡು, ಈ ಸಿನಿಮಾ ಯಾವ ಆಧಾರದ ಮೇಲೆ ತೆರೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ನೀವು, ನಿಮಗೇನಾದರೂ ಗೊತ್ತಿತ್ತು ಅಂದರೆ ಸಂದೇಶವನ್ನು ಕಳಿಸಬಹುದು. 9480901013ಗೆ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮಣಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಸಮಯದಲ್ಲಿ. ಎಸ್, ನಾನು ಹೇಳ್ತಾ ಇದ್ದೆ ಈ ಒಂದು ಹಾಡನ್ನ ಪ್ರಸಾರ ಮಾಡ್ತೀನಿ, ಈ ಹಾಡಿಂದ ಏನಾದರೂ ಕ್ಲೂ ಸಿಗತ್ತಾ ಅಂತ. ಖಂಡಿತವಾಗಿಯೂ ಸಿಗಲ್ಲ. ಆದರೆ ನಾನಿವತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಅದೇನು ಅಂತ ಅಂದರೆ, ಸಿನಿಮಾಗಳು ಹೇಳೋದಕ್ಕೆ ಹೊರಟಿರುವಂತಹ ಕಥೆಗಳು ಮೊದಲಿಗೆ ಅದು ಸಿನಿಮಾಗಳಾಗಿರಲ್ಲ, ಅವು ಮೊದಲು ಕಾಗದದ ರೂಪದಲ್ಲಿ ಇರುವಂತಹ ಕನಸುಗಳಾಗಿರುತ್ತೆ. ನಂತರ ಅದು ಬೆಳ್ಳಿ ತೆರೆಯ ಮೇಲೆ ಬಂದು ಜೀವ ಪಡೆದಂತಹ ಅದ್ಭುತ ಚಿತ್ರಗಳು. ಅಂದರೆ ಒಬ್ಬ ಕವಿಯ ಅಥವಾ ಒಬ್ಬ ಲೇಖಕಕಾರನ ಕಲ್ಪನೆಯಲ್ಲಿ ಮೂಡಿಬಂದಂತಹ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಸಾಗೋಣ. ಕಾದಂಬರಿ ಅಂತ ಅಂದರೆ ನಮಗೆ ಪುಸ್ತಕಗಳಲ್ಲಿ ಓದಿರುವಂಥದ್ದು ನೆನಪು. ಪುಸ್ತಕಗಳನ್ನು ಓದಿದಾಗ ಕಾದಂಬರಿಯನ್ನು ನೋಡ್ತೀವಿ, ಕಾದಂಬರಿಯನ್ನು ಅರ್ಥ ಮಾಡ್ಕೋತೀವಿ. ಅದೇ ಕಾದಂಬರಿ ಸಿನಿಮಾ ರೂಪದಲ್ಲಿ ಬಂದಾಗ ಹೇಗೆ ಅರ್ಥೈಸ್ಕೊಳ್ತೀವಿ, ಹಾಗೆ ಕಾದಂಬರಿ ಹಾಗೂ ಸಿನಿಮಾ ಮೂಲ ರೂಪದಲ್ಲೇ ಇರುತ್ತಾ ಅಥವಾ ವಿಭಿನ್ನವಾಗಿರುತ್ತಾ? ನಿಮಗೆ ಕಾದಂಬರಿ ಪುಸ್ತಕಗಳಲ್ಲಿ ಓದೋದು ಇಷ್ಟ ಆಗುತ್ತಾ ಅಥವಾ ಸಿನಿಮಾಗಳಲ್ಲಿ ನೋಡೋದ್ರಿಂದ ನಿಮಗೆ ಕಾದಂಬರಿ ಇಷ್ಟ ಆಗುತ್ತಾ ಅನ್ನೋದನ್ನ ನಮಗೆ ಟೈಪ್ ಮಾಡಿ ಕಳಿಸಿ ನಮ್ಮ ನಂಬರ್ 9480901013ಗೆ. ಹಾಗೆ ಕಾದಂಬರಿ ಅಂತ ಅಂದ ತಕ್ಷಣ ನಮಗೆ ಕಾದಂಬರಿಯ ಒಳಾರ್ಥವನ್ನ ಅಥವಾ ಅದು ಕಾದಂಬರಿಯ ಆತ್ಮವನ್ನ ಸಿನಿಮಾ ಉಳಿಸ್ಕೊಂಡಿದೆಯಾ ಅಥವಾ ಸಿನಿಮಾ ಅದಕ್ಕೆ ಹೊಸ ಜೀವವನ್ನ ಕೊಟ್ಟಿದೆಯಾ, ಅದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಯಾವೆಲ್ಲ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳಿದೆ ಅದರಲ್ಲಿ ಕೆಲವೊಂದಿಷ್ಟನ್ನ ಆಯ್ಕೆ ಮಾಡಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಿದ್ದೀನಿ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಪ್ಲೇ ಆಗ್ತಾ ಇದೆ. ಶರಪಂಜರ ಚಿತ್ರದಿಂದ ಬ್ಯೂಟಿಫುಲ್ ಹಾಡು ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಹಾಗೂ ದಾರಾ ಬೇಂದ್ರೆಯವರ ಸಾಹಿತ್ಯವಿರುವಂತಹ ಈ ಹಾಡಿಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಕಾದಂಬರಿ ಆಧಾರಿತ ಕನ್ನಡ ಸಿನಿಮಾಗಳ ಬಗ್ಗೆ ಸಿನಿಚಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ, ಹಾಗೆ ಕಾದಂಬರಿ ಆಧಾರಿತ ಸಿನಿಮಾಗಳ ಹಾಡುಗಳನ್ನು ಕೇಳ್ತಾ ಸಾಗೋಣ. ಹಾಗೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಕಥೆಯನ್ನು ಓದುವಾಗ ನಿಮ್ಮ ಮನಸ್ಸಿನಲ್ಲಿ ಆ ಪಾತ್ರಗಳನ್ನು ನೋಡ್ತಾ ಇರ್ತೀರಿ. ಅದೇ ಪಾತ್ರಗಳು ನಮ್ಮ ಕಣ್ಣೆದುರು ನಟರಾಗಿ ಬಂದರೆ ಹೇಗಿರುತ್ತೆ? ಆ ಮಾಯೆ ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ನಡೆದು ಹೋಗಿದೆ. ಕೆಲವು ಸಿನಿಮಾಗಳು ಕಾದಂಬರಿಗಿಂತ ಹೆಚ್ಚು ಜನಪ್ರಿಯವಾಗಿವೆ. ಇನ್ನು ಕೆಲವು ಕಾದಂಬರಿಗಳು ಅಭಿಮಾನಿಗಳನ್ನು ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ. ಹಾಗೆ ಕೆಲವು ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು ಅದರ ಇತಿಹಾಸವನ್ನೇ ಬದಲಿಸಿಕೊಂಡಿದೆ. ಕನ್ನಡ ಸಾಹಿತ್ಯದಿಂದ ಬಂದಂತಹ ಶ್ರೇಷ್ಠ ಸಿನಿಮಾಗಳು, ಹಾಗೆ ಅವುಗಳ ಹಿಂದೆ ಇರುವಂತಹ ಕಾದಂಬರಿಗಳು, ಹಾಗೆ ಲೇಖಕರ ದೃಷ್ಟಿಕೋನ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತೆ, ಈ ಒಂದು ಕಾದಂಬರಿ ಆಧಾರಿತ ಸಿನಿಮಾಗಳು ಅಂತ ಬಂದರೆ ಕಾದಂಬರಿ ಸಿನಿಮಾ ಆಗೋದು ಲಾಭವ ಅಥವಾ ಅಪಾಯನ? ಕೆಲವರು ಹೇಳ್ತಾರೆ ಪುಸ್ತಕವನ್ನ ಸಿನಿಮಾ ಮಾಡಬಾರದು ಅಂತ, ಮತ್ತೆ ಕೆಲವರು ಹೇಳ್ತಾರೆ ಅದೇ ಕತೆ ಸಾವಿರ ಜನರಿಗೆ ತಲುಪೋದು ಸಿನಿಮಾ ಮೂಲಕ ಮಾತ್ರ ಅಂತ. ನಿಮಗೆ ಯಾವುದು ಸರಿ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.

0: ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸಂದೇಶಗಳನ್ನ ಇನ್ಬಾಕ್ಸ್ಗೆ ಕಳಿಸಿ ಅಂತ ಹೇಳ್ತಾ ಮೊದಲಿಗೆ ಸಂಸ್ಕಾರ ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಮೂಲ ಕಾದಂಬರಿ ಅಂತ ಅಂದ್ರೆ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರದ್ದು. ಲೇಖಕರು ಯು ಆರ್ ಅನಂತಮೂರ್ತಿಯವರು. ಇದರ ವಿಶೇಷತೆ ಅಂತ ಅಂದ್ರೆ ಭಾರತೀಯ ನವ್ಯ ಸಾಹಿತ್ಯದ ಪ್ರಮುಖ ಸಿನಿಮಾ ರೂಪಾಂತರ ಇದು. ಈ ಸಿನಿಮಾದ ಕಥೆ ಏನ್ ಹೇಳುತ್ತೆ ಅಂದ್ರೆ, ಈ ಒಂದು ಕಾದಂಬರಿಯ ಕಥೆ ಆಗಿರ್ಬೋದು, ಸಿನಿಮಾದ ಕಥೆ ಏನ್ ಹೇಳುತ್ತೆ ಅಂದ್ರೆ, ಇದು ಸಮಾಜದಲ್ಲಿರುವಂತಹ ಧರ್ಮ ಹಾಗೆ ಅಂಧಶ್ರದ್ಧೆ ಮತ್ತು ಮನುಷ್ಯನ ನೈತಿಕ ಗೊಂದಲಗಳ ಬಗ್ಗೆ ಹೇಳುವಂತಹ ಸಿನಿಮಾ ಇದು. ಒಬ್ಬ ವ್ಯಕ್ತಿ ಸಾವಿನ ನಂತರ ಆತನ ಅಂತ್ಯಕ್ರಿಯೆಗೆ ಯಾರು ನಡೆಸಬೇಕು, ಅಂತ್ಯಕ್ರಿಯೆಯನ್ನ ಯಾರು ಮಾಡಬೇಕು ಅನ್ನುವಂತಹ ವಿಷಯದ ಸುತ್ತ ಈ ಒಂದು ಕಥೆ ಸಾಗುತ್ತೆ. ಸಮಾಜದ ನಿಯಮಗಳಾಗಿರ್ಬೋದು, ಹಾಗೆ ಮಾನವೀಯತೆ ನಡುವೆ ನಡೆಯುವಂತಹ ಹೋರಾಟದ ಮುಖ್ಯ ವಿಷಯವನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಲಾಗಿದೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತೊಂದು ಸುಮಧುರವಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.
1: ನಾನು
2: ಐ,
1: ನೀನು
2: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
2: ಮೌಂಟೇನ್,
1: ಹೂ
3: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರ್

ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್.

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 rupees ಆಫ್ಟರ್ ಜಾಯಿನಿಂಗ್ ರಾಮ್.

ಸ್ನೇಹಿತರೆ, ಈಗಷ್ಟೇ ಬೆಟ್ಟದ ಹೂ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾದಂಥ ಈ ಹಾಡಿಗೆ ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನ ಬರೆದಿದ್ರು ಹಾಗೂ ರಾಜು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಎಸ್ ಸ್ನೇಹಿತರೆ, ಬೆಟ್ಟದ ಹೂವು ಇದರ ಮೂಲ ಕಾದಂಬರಿ ಹೆಚ್ ಎನ್ ಭಾಸ್ಕರ್ ರಾವ್ ಅವರ ಕಾದಂಬರಿಯಾಗಿತ್ತು. ಕಥೆ ಒಬ್ಬ ಬಾಲಕನ ನಿರಾಪರಾಧ ಜೀವನ ಹೇಗಿರುತ್ತೆ, ಹಾಗೆ ಅವನ ಬೆಳವಣಿಗೆಯ ಕಥೆ ಇದು. ಬಾಲ್ಯದ ಶುದ್ಧತೆ ಹಾಗೆ ಸಮಾಜದ ಕಠಿಣತೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನ ಈ ಒಂದು ಕಥೆ ತೋರಿಸುತ್ತೆ. ಬಹಳ ಹೃದಯಸ್ಪರ್ಶಿ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರಕಿತ್ತು. ಇನ್ನೊಂದು ಚಿತ್ರದ ಬಗ್ಗೆ ಮಾತನಾಡೋದಾದ್ರೆ, ಕಾದಂಬರಿ ಆಧಾರಿತ ಚಿತ್ರದ ಬಗ್ಗೆ, ಮಣ್ಣಿನ ದೋಣಿ ಮೂಲ ಕಾದಂಬರಿ ಬಂದು ಶಿವರಾಮ್ ಕಾರಂತ್ ಅವರದ್ದು. ಈ ಒಂದು ಕಥೆ ಏನ್ ಹೇಳುತ್ತೆ ಅಂದ್ರೆ, ಜೀವನ ಶಾಶ್ವತ ಅಲ್ಲ, ಆದರೆ ಸಂಬಂಧಗಳು ಬಹಳ ಸೂಕ್ಷ್ಮವಾಗಿರುತ್ತೆ, ಪರಿಸ್ಥಿತಿಗಳು ಮನುಷ್ಯನನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಸರಳವಾಗಿ ಹೇಳಿದ್ದಾರೆ. ಇದು ಜೀವನ ಹಾಗೆ ಸಂಬಂಧಗಳನ್ನ ತುಂಬಾ ನಾಜೂಕು ಅನ್ನುವಂಥ ಸಂದೇಶ ಕೊಡುವಂತಹ ಕಥೆ ಆಗಿತ್ತು. ಸ್ನೇಹಿತರೆ, ಮತ್ತಷ್ಟು ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನಿಮಗಾಗಿ ರೆಡಿ ಆಗಿದೆ. ಯಾವ ಚಿತ್ರದ ಹಾಡು? ಸನದಿ ಅಪ್ಪಣ್ಣ ಚಿತ್ರದ ಈ ಹಾಡಿಗೆ ಎಸ್ ಜಾನಕಿಯವರು ಹಾಗೂ ಉಡುಪಿ ಜಯರಾಮ್ ಅವರು ಧ್ವನಿ ನೀಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ವೆಂಕಟೇಶ್ ಜಿ ಕೆ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನಿದ್ದೀನಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಹೊತ್ತಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ, ಹಾಗೆ ಕಾದಂಬರಿ ಆಧಾರಿತ ಚಿತ್ರಗಳ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ನಾನು ಕೂಡ ಕೇಳಿದ್ದೆ, ಸಿನಿಮಾಗಳು ಕಾದಂಬರಿಗಳು ಸಿನಿಮಾ ಆದಾಗ ಅದರ ನೈಜ ರೂಪವನ್ನು ಕಳೆದುಕೊಳ್ಳುತ್ತಾ, ನಿಮಗೆ ಕಾದಂಬರಿಗಳು ಓದೋದಕ್ಕೆ ಇಷ್ಟನಾ ಅಥವಾ ಸಿನಿಮಾಗಳನ್ನು ನೋಡಿ ಆ ಪಾತ್ರಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಷ್ಟನಾ ಅಂತ ಕೇಳಿದ್ದೆ. ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗರು ಪುಷ್ಪಾ ಶಾನಭೋಗ್, ಗದಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿನಿಚಿಟ್ಟೆ ಪ್ರೋಗ್ರಾಂ ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ಕಾದಂಬರಿ ಆಧರಿಸಿದ ಸಿನಿಮಾಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಉದಾಹರಣೆಗೆ ನಾವು ಹೇಳೋದಾದ್ರೆ ನಾಗರ ಹಾವು 3 ಕಾದಂಬರಿಗಳ ಆಧಾರಿತ ಚಿತ್ರ ಇದು, ಹಾಗೆ ಮೂಲ ಕಾದಂಬರಿ ಇದ್ದಂಗೆ ಚಿತ್ರ ಇಲ್ಲ ಅಂತ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿರ್ತಾರೆ. ಇನ್ನು ಕೆಲವೊಂದಿಷ್ಟು ಮೂಲ ಕಾದಂಬರಿ ಅನ್ನೋದು ಹೊರತುಪಡಿಸಿದರೆ ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಸೇಮ್ ಮ್ಯಾಟರ್ಗಳು ಇರೋದಿಲ್ಲ. ಹಾಗೆ ತ್ರಿವೇಣಿ ಅವರ ಬೆಳ್ಳಿಮೋಡ ಜಯಣ್ಣ ಶಶಿವಾಳ್ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಆ ಒಂದು ಬೆಳ್ಳಿಮೋಡ ಕಾದಂಬರಿಯು ಕೂಡ ಸಿನಿಮಾ ಆಗಿದೆ. ಹಾಗೆ ಕಾದಂಬರಿಗಳನ್ನ ಚಿತ್ರರೂಪದಲ್ಲಿ ನೋಡೋದಕ್ಕಿಂತ ಓದೋದೇ ಚಂದ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸುಧಾ ಬುದಿಹಾಳವರು, ಗೆಜ್ಜೆ ಪೂಜೆ, ಬಾಡದ ಹೂವು, ಶರಪಂಜರ, ಗಿರಿಬಾಲೆ, ಹೊಸ ಬೆಳಕು, ಹಾಗೆ ಮೊದಡಿದ ತಾವರೆ ಅರಳಿತು, ಇವೆಲ್ಲವನ್ನ ನಾನು ಓದಿದ್ದೇನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕಾದಂಬರಿಗಳು ನೈಜ ರೂಪವನ್ನ ಕಳ್ಕೊಂಡು ಚಿತ್ರಗಳಾದಾಗ ಸ್ವಲ್ಪ ಬೇಸರವಾಗುತ್ತೆ ಓದುಗರಿಗೆ. ಹಾಗೆ ಕೆಲವೊಂದಿಷ್ಟು ಪಾತ್ರಗಳನ್ನ ಪರದೆಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಾದಂಬರಿಗಳಿಗಿಂತ ಸಿನಿಮಾಗಳು ಪ್ರೇಕ್ಷಕರನ್ನ ಜಾಸ್ತಿ ಹಿಡಿದಿಟ್ಟುಕೊಳ್ಳುವಂತಹ ಸಂಭವವೂ ಕೂಡ ಇದೆ. ಸ್ನೇಹಿತರೆ, ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಈಗಷ್ಟೇ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಹಾಡನ್ನ ಕೇಳಿದ್ರಿ. ಇದು ಕೂಡ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಹಾಡಿಗೆ ವಿಜಯ ನರಸಿಂಹ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ, ಕನ್ನಡದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಅಂದ ತಕ್ಷಣ ಮತ್ತೊಂದು ಚಿತ್ರ ನೆನಪಾಗುತ್ತೆ, ಚೋಮನಾದುಡಿ. ಮೂಲ ಕಾದಂಬರಿ ಶಿವರಾಮ್ ಕಾರಂತ್ ಅವರ ಚೋಮನಾದುಡಿ. ಇದು ಈ ಕಥೆ ಏನ್ ಹೇಳುತ್ತೆ ಅಂದ್ರೆ, ಜಾತಿ ವ್ಯವಸ್ಥೆ ಹಾಗೆ ದಮನದ ವಿರುದ್ಧದ ನೋವು ಭರಿತ ಕಥೆಯನ್ನ ಹೇಳುತ್ತೆ. ಈ ಒಂದು ಸಿನಿಮಾದಲ್ಲಿ ಅತ್ಯಂತ ಭಾವನಾತ್ಮಕ ಹಾಗೆ ಸಾಮಾಜಿಕ ಸಂದೇಶ ನೀಡುವಂತಹ ಸಿನಿಮಾ ಇದು. ಈ ಸಿನಿಮಾ ಜಾತಿ ವ್ಯವಸ್ಥೆಯಿಂದ ಒಬ್ಬ ದಲಿತ ವ್ಯಕ್ತಿ ಎದುರಿಸುವಂತಹ ಕಷ್ಟಗಳನ್ನ ತೋರಿಸುತ್ತೆ. ಇನ್ನು ಚೋಮ ಅನ್ನುವಂತಹ ಪಾತ್ರದ ಜೀವನವೇ ದುಃಖವನ್ನ ತರಿಸುತ್ತೆ, ಹೋರಾಟ ಹಾಗೆ ಅನ್ಯಾಯದ ವಿರುದ್ಧದ ಸಂಕೇತ ಅಂತ ಹೇಳ್ಬೋದು. ಇದು ತುಂಬಾ ಭಾವನಾತ್ಮಕವಾಗಿ ಹಾಗೆ ಸಮಾಜದ ಕಠಿಣ ಸತ್ಯವನ್ನ ಹೇಳುವಂತಹ ಸಿನಿಮಾ. ಇಂತಹ ಸಾಕಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ, ಹಾಗೆ ಯಶಸ್ವಿ ಕೂಡ ಆಗಿದ್ದಾವೆ. ಸಂದೇಶವನ್ನ ಕಳಿಸಿದ್ದಾರೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ. ನಮ್ಮ ಚಂದನವನದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ಬಂದಿದ್ದಾವೆ. ಅಂತ ಚಿತ್ರಗಳನ್ನ ಅಷ್ಟೇ ನೀಟಾಗಿ ಚಿತ್ರಿಸಿ ಯಶಸ್ವಿ ಚಿತ್ರಗಳನ್ನ ನೀಡಿದ್ದಾರೆ. ಎಲ್ಲಾ ಚಿತ್ರಗಳು ಇಷ್ಟ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ. ಹಾಗೆ ನಮ್ಗೆ ಕಾದಂಬರಿ ಆಧಾರಿತ ಚಿತ್ರ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲಾ ಪಾತ್ರಗಳನ್ನ ಜೀವಂತವಾಗಿ ತೆರೆ ಮೇಲೆ ಕಾಣಬಹುದು ಅಂತ ಹರೀಶ್ ಮಲ್ಲೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ವಿನುತಾ ಅವರು ಹೇಳ್ತಾ ಇದ್ದಾರೆ, ಪುಸ್ತಕಗಳನ್ನ ಓದೋದಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಓದಿ ಹೆಚ್ಚು ಜ್ಞಾನವನ್ನ ಪಡಿಬಹುದು, ಆದ್ರೆ ಸಿನಿಮಾಗಳನ್ನ ನೋಡಿ ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಸಿನಿಮಾಗಿಂತ ಕಾದಂಬರಿಗಳನ್ನ ಪುಸ್ತಕದಲ್ಲೇ ಓದೋದು ಲೇಸು ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ. ಆದ್ರೆ ಕೆಲವೊಂದಿಷ್ಟು ಪಾತ್ರಗಳನ್ನ ನಾವು ಜೀವಿಸ್ತಾ ಕಾದಂಬರಿಯನ್ನ ಓದ್ತಾ ಇರುವಾಗ ಆ ಪಾತ್ರಗಳಿಗೆ ನಾವು ಜೀವ ತುಂಬುತ್ತಾ ಹೋಗ್ತೀವಿ. ಆ ಪಾತ್ರಗಳು ಪರದೆಯ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನುವಂಥ ಒಂದು ಕುತೂಹಲ ನಮಗೂ ಕೂಡ ಇರುತ್ತೆ. ಅಂತಹ ಕುತೂಹಲಕ್ಕೆ ಈ ಚಿತ್ರಗಳು ಸಾಕ್ಷಿ ಆಗುತ್ತೆ. ಆ ಸಂದರ್ಭದಲ್ಲಿ ಚಿತ್ರಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅಂತ ಹೇಳ್ತಾ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು, ಅದು ಕೂಡ ಕಾದಂಬರಿ ಆಧಾರಿತ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಭೂತಯ್ಯನ ಮಗ ಅಯ್ಯು ಕೂಡ ಕಾದಂಬರಿ ಆಧಾರಿತ ಸಿನಿಮಾ. ಕೃಷ್ಣಮೂರ್ತಿ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಒಂದು ಕಾದಂಬರಿ ಇದು ಮಾಡಿರುವಂಥದ್ದು. ಹಾಗೆ ಗ್ರಾಮೀಣ ಕಥೆಯ ಹಿನ್ನೆಲೆಯನ್ನು ಹೊಂದಿದೆ, ಅಂಧಶ್ರದ್ಧೆ ಆಗಿರ್ಬೋದು, ಹಾಗೆ ಜನರ ಭಯವನ್ನು ಬೆಳೆಸ್ಕೊಂಡು ನಡೆಯುವಂತಹ ಘಟನೆಗಳನ್ನು ಈ ಒಂದು ಚಿತ್ರ ತೋರಿಸುತ್ತೆ. ಕೊನೆಯಲ್ಲಿ ಸತ್ಯ ಹಾಗೆ ನ್ಯಾಯ ಗೆಲ್ಲುತ್ತೆ ಅನ್ನೋದನ್ನು ಕೂಡ ಈ ಒಂದು ಚಿತ್ರ ಹಾಗೆ ಈ ಒಂದು ಕಾದಂಬರಿ ಸಂದೇಶವನ್ನು ಕೊಡುತ್ತೆ. ಸೂಪರ್ ಹಿಟ್ ಶೈಲಿಯ ಸಿನಿಮಾ ಆಗಿತ್ತು, ಹಾಗೆ ಎಲ್ರಿಗೂ ಕೂಡ ಈ ಸಿನಿಮಾ ತುಂಬ ಅಚ್ಚುಮೆಚ್ಚಾಗಿತ್ತು. ಸ್ನೇಹಿತರೆ, ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ.
1: ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಸ್ನೇಹಿತರು. ನಾನು ಕಾದಂಬರಿ ಓದಿದ ಮೇಲೆ ಆ ಚಿತ್ರಗಳನ್ನ ನೋಡೋದು, ಹಾಗೆ ಕಾದಂಬರಿಗೆ ಬಂದ ಹಾಗೆ ಸಂಭವಗಳನ್ನ ಚಿತ್ರೀಕರಣ ಮಾಡಿದಾರಾ ಅಂತ ನಾನು ನೋಡ್ತೀನಿ. ನನ್ನ ಮನೆಯಲ್ಲಿ ಸಹ ನರೇಂದ್ರಮ್ಮ ಹಳ್ಳಿ ಭಾಷೆಗಳು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾದಂಬರಿ ಆಧಾರಿತ ಚಿತ್ರಗಳನ್ನ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ, ಕಾದಂಬರಿಗಳ ಪುಸ್ತಕಗಳು ಓದೋದಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ರೋಹಿಣಿಯವರು. ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಪ್ಲೇ ಆಗ್ತಾ ಇದೆ, ಕೇಳಿ ಕೇಳಿಸ್ತಾ ಇರಿ. ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಹಾಗೆ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇತ್ತು. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾಗರಹಾವು ಸಿನಿಮಾ ಕೂಡ ಕಾದಂಬರಿ ಆಧಾರಿತ ಚಿತ್ರ ಇದು. ಟಿ ಆರ್ ಸುಬ್ರಾಯ್ ಅವರ ನಾಗರಹಾವು ಇದು. ಕಥೆ ಕಾಲೇಜಿನ ಜೀವನ, ಹಾಗೆ ಪ್ರೀತಿ ಸ್ನೇಹ, ಹಾಗೆ ಪ್ರತಿಕಾರದ ಕಥೆ ಕೂಡ ಇದರಲ್ಲಿದೆ. ಒಬ್ಬ ಯುವಕ ತನ್ನ ಬದುಕಿನಲ್ಲಿ ಎದುರಿಸುವಂತಹ ಭಾವನಾತ್ಮಕ ಬದಲಾವಣೆ ಹಾಗೆ ತ್ಯಾಗಗಳನ್ನು ಈ ಚಿತ್ರ ತೋರಿಸ್ತಾ ಹೋಗುತ್ತೆ. ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಜನಪ್ರಿಯತೆ ಪಡೆದಂತಹ ಸಿನಿಮಾ ಇದು. ಇನ್ನೊಂದು ಬೆಟ್ಟದ ಹೂವು, ಮೂಲ ಕಾದಂಬರಿ HN ಭಾಸ್ಕರ್ ರಾವ್ ಅವರದು. ಒಬ್ಬ ಬಾಲಕ ಯಾವ ರೀತಿ ಬಾಲ್ಯದ ಶುದ್ಧತೆ ಹಾಗೆ ಸಮಾಜದ ಕಠಿಣತೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನ ಈ ಬೆಟ್ಟದ ಹೂವು ಸಿನಿಮಾ ತೋರಿಸುತ್ತೆ. ಹಾಗೆ ಶರಪಂಜರ, ಇದು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದನ್ನ ಲೇಖಕಿ ತ್ರಿವೇಣಿ ಅವರು ಬರೆದಿದ್ದಾರೆ. ಈ ಕಾದಂಬರಿಯನ್ನ ಆಧರಿಸಿ ಕನ್ನಡದಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಲಾಗಿತ್ತು. ಹಾಗೆ ಮಹಿಳೆಯ ಮಾನಸಿಕ ಹೋರಾಟ ಹಾಗೆ ಸಮಾಜದ ಕಟ್ಟುಪಾಡುಗಳು, ತಪ್ಪಾಗಿ ಅರ್ಥ ಮಾಡಿಕೊಂಡ ಮನೋವೈದ್ಯಕೀಯ ಸಮಸ್ಯೆಗಳ ಬಗ್ಗೆ ಈ ಶರಪಂಜರ ಸಿನಿಮಾ ಹೇಳ್ತಾ ಹೋಗುತ್ತೆ. ಮಹಿಳೆಯ ಮನಸ್ಸಿನ ಹೋರಾಟದ ಕಥೆಯನ್ನ ಈ ಒಂದು ಕಾದಂಬರಿ ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ತಾ, ಹಾಗೆ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಈ ಒಂದು ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು RJ ಪ್ರಿಯಾಂಕಾ ಸೋನಲ್. ಮತ್ತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೂ ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ

0: ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ ಬೋ. ಸಮಯ ಆಗಿದೆ 11:03:05. ಈ ಹೊತ್ತಿನ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆತ್ಮೀಯ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸಮಯ. ನಿಮ್ಮಿಷ್ಟದ ಗೀತೆಗಳು ಯಾವುದು, ಈ ಸಮಯದಲ್ಲಿ ನೀವು ಕೇಳಲು ಇಷ್ಟಪಡುವ ಗೀತೆ ಯಾವುದು ಅಂತ ನಮಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಮರೆಯದೆ ನಿಮ್ಮ ಸಂದೇಶದ ಒಳಗೆ ನಿಮ್ಮ ನೀವು ಕೇಳುವ ಹಾಡಿನ ಹೆಸರು, ಹಾಗೆ ಚಿತ್ರದ ಹೆಸರು, ಹಾಗೆ ನಿಮ್ಮ ಹೆಸರನ್ನ ಬರೆಯೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಾನು ಆರ್ಜಿ ಸಿಂಧು. ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ನೀವೇ ಕೇಳಿರುವಂತಹ ಗೀತೆ, ಮೊದಲನೇ ಗೀತೆ ಸತಿ ಸಾವಿತ್ರಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಂದೇಶಗಳನ್ನ ಕಳಿಸಿದ್ದಾರೆ ನಮ್ಮ ನೆಚ್ಚಿನ ಕೇಳುಗರು. ನಮಸ್ತೆ, ನಿರೂಪಕರಿಗೆ ಬೆಳಗಿನ ಶುಭೋದಯ. ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮಗೆ ಡಿಸ್ಕೋ ಡಾನ್ಸರ್ ಚಿತ್ರದ ಹಾಡನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೋನು ಮತ್ತು ಕುಟುಂಬದವರಿಗೋಸ್ಕರ ಹಾಕಿ ಅಂತ ಹೇಳ್ತಿದ್ದಾರೆ. ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿ ಹಾಗೆ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಸತಿ ಸಾವಿತ್ರಿ ಚಿತ್ರದ ಹಾಡಿಗೋಸ್ಕರ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಹಾಗೇನೆ ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರ ನೆಚ್ಚಿನ ಹಾಡನ್ನು ಕೇಳ್ತಾ ಇದ್ದಾರೆ. ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಹರಿರಾಮ್ ವರ್ಮಾ ಹಾಗೂ ಪಾರಸ್ಮಣಿ ವರ್ಮಾ, ಪುಷ್ಪೇಂದ್ರಮಣಿ ವರ್ಮಾ ಹಾಗೂ ನೋಖೇಲಾಲ್ ವರ್ಮಾ ಅವರು ಸಂದೇಶವನ್ನು ಕಳಿಸಿದ್ದಾರೆ ಛತ್ತೀಸ್ಗಢದಿಂದ. ಮುಂದಿನ ಸಂದೇಶ ಬಂದಿದ್ದೆ ದಿವಾಕರ್ ಶೆಣೈ ಅವರು ಮೂಡಬಿದ್ರೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರು ರಾಜಾಜಿ ನಗರದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ ಸಂದೇಶ ಕಳಿಸಿ ಅವರು ಸಹ ಅವರ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಶ್ರೀ ಹುವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿಂದ ಸಂದೇಶ ಕಳಿಸಿ ಅವರ ಇಷ್ಟದ ಹಾಡನ್ನು ಕೇಳ್ತಾ ಇದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಸುಭಾನ್ ಕೋರಿ ಹಂಪಸಾಗರದಿಂದ.

0: ಇನ್ನಷ್ಟು ಸಂದೇಶಗಳಿದೆ, ನೋಡೋಣ ಮುಂದಿನ ಭಾಗದಲ್ಲಿ. ಮುಂದಿನ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುವಂತಹ ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮದಲ್ಲಿ
1: बन गया अच्छा
2: अच्छा जी
1: एक बहाना बन गया अच्छा
2: अच्छा

ಹಾಡಿಗೆ ಸಾಹಿತ್ಯವನ್ನ ನೀಡಿದ್ದು ಆನಂದ್ ಬಕ್ಷಿ ಹಾಗೂ ಸಂಗೀತವನ್ನ ನೀಡಿದ್ದು ಲಕ್ಷ್ಮೀಕಾಂತ್ ಪ್ಯಾರಲಾಲ್. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಪ್ರಯಾಣದಲ್ಲಿ ನಾವಿದ್ದೇವೆ. ಸಂದೇಶವನ್ನು ಕಳಿಸಿ, ನಮಗೆ ಹಾಡುಗಳ ರಿಕ್ವೆಸ್ಟ್ ಅಂತೂ ಹರಿದು ಬರ್ತಾ ಇದೆ. ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ನೆಚ್ಚಿನ ಕೇಳುಗರಾದ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 2759, ಇವರ ಹೆಸರನ್ನು ನಮೂದಿಸಿಲ್ಲ. ಹಾಗೆಯೇ ಕೆಂಗೇರಿಯಿಂದ ನಹೀದ್ ಪಾಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೀರೋ ನಂಬರ್ ಒನ್ ಚಿತ್ರದ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಸದಾನಂದ ಅವರು ಬಂಟ್ವಾಳದಿಂದ. ಬಸವೇಶ್ವರ ನಗರದಿಂದ ಸುಜಾತ ಗೋಪಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ನೆಚ್ಚಿನ ಗೀತೆಗಳಿಗೋಸ್ಕರ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ. ಏ ವಾದಾರ ಹಾ ಚಿತ್ರದ ಹಾಡು ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿರುವಂತಹ ಹಾಡಿಗೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
2: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಸಂದೇಶದ ಮೂಲಕ ನಿಮ್ಮೆಲ್ಲರ ರಿಕ್ವೆಸ್ಟ್ಗಳು ನಮ್ಮನ್ನ ಬಂದು ತಲುಪಿದೆ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಐತಬಾರ್ ಚಿತ್ರದ ಗೀತೆ, ಆಶಾ ಭೋಸ್ಲೆ ಹಾಗೂ ಭೂಪಿಂದರ್ ಅವರ ಧ್ವನಿಯಲ್ಲಿರುವ ಗೀತೆಗೆ ಹಸನ್ ಕಮಲ್ ಅವರ ಸಾಹಿತ್ಯ ಹಾಗೂ ಬಪ್ಪಿ ಲಹರಿಯವರ ಸಂಗೀತ ಇದೆ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ ಆಪ್ಕಿ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಮುಂದಿನ ಗೀತೆ, ಅಪನ ದೇಶ್ ಚಿತ್ರದ ಹಾಡು. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಆನಂದ್ ಬಕ್ಷಿ, ಹಾಗೂ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ಸಂತೋಷ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್, ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಮ್ಮ ಕೇಳುಗರಾದ ಎ ಹರಿಹರನ್ ಅವರು. ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನೊಬ್ಬರು ಸಂದೇಶ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 2883 ಈ ಸಂಖ್ಯೆಯಿಂದ ಸಂದೇಶ ಬಂದಿದೆ. ಪ್ಲೇ ಮಾಡ್ತೀರಾ ಮೇಡಮ್ ನಮ್ಮ ಇಷ್ಟದ ಹಾಡನ್ನು ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ಲೇ ಮಾಡೋಣ. ನಿಮ್ಮ ಹೆಸರನ್ನ ಮುಂದಿನ ಸಲ ಸಂದೇಶ ಕಳಿಸುವಾಗ ಬರೆದು ಕಳಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಕೆ ಬಡಿಗೇರ್ ಕೊಕ್ಕನೂರು ಹರಿಹರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ವಿಮರ್ಶ್ ಅವರು ರಾಜಾಜಿನಗರದಿಂದ. ಮುಂದಿನ ಸಂದೇಶ ಬಂದಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೂಲಿ ಚಿತ್ರದ ಗೀತೆಗಾಗಿ ಕಿಶನ್ ರೋಷನ್ ಶೋಭರಾಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಅನುಪಮಾ ಕುಮಾರ್ ಪಾರ್ಕ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ತಲುಪಿಸಿದ್ದಾರೆ.

ಹಾಗೆ ಆನಂದ್ ಅವರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಮಗೂ ಸಹ. ರೆಹನಾ ಹೈ ತೆರೆ ದಿಲ್ ಮೇ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಹಾಡನ್ನು ನನ್ನ ಕುಟುಂಬದವರು ಮತ್ತು ಎಲ್ಲ ಲಿಸ್ನೆಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಾಮರತ್ನ ಅವರು, ರಾಜರಾಜೇಶ್ವರಿ ನಗರದಿಂದ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಸಹ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಶಾಂತಿನಿ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನಷ್ಟು ಸಂದೇಶಗಳು ನಮ್ಮನ್ನು ತಲುಪಿದೆ ಯಾರು ಅಂತ ನೋಡೋಣ. ಆದರೆ ಮುಂದಿನ ಗೀತೆಯನ್ನು ಕೇಳಿದ ನಂತರ ಮುಂದಿನ ಗೀತೆ ಬರ್ತಾ ಇದೆ. ಸಾಜನ್ ಚಿತ್ರದಿಂದ ಸಮೀರ್ ಅವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತದಲ್ಲಿ ಅನುರಾಧ ಪಡ್ವಲ್ರವರ ಧ್ವನಿಯಲ್ಲಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ

ಹುಣಸೆಕಟ್ಟೆ ಜಂಕ್ಷನ್ನಿಂದ ಸುನಿಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿ, ನೀವು ಪ್ರಸಾರ ಮಾಡ್ತಾ ಇರೋ ಗೀತೆಗಳನ್ನು ಕೇಳಿ ಬಹಳ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಎಲೆಕ್ಟ್ರಿಕ್ ಹರಿಹರದಿಂದ ಸಂದೇಶವನ್ನು ಎಲೆಕ್ಟ್ರಿಕಲ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ನೀವು ಪಸಂದ ಮಾಡುವಂತಹ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಟ್ಯೂಸ್ಡೇ ಟ್ಯೂನರ್. ಯಾರು ಅಂತ ನಿಮಗೆ ಗೊತ್ತಲ್ವಾ?

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತಹ ಸವಾಲು ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತ ಜಾಸ್ತಿನೇ ಇದೆ. ಆದರೂ

0: ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು. ಈ ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದೂ ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಭರವಸೆ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ತಿರುಗುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123,26,00,000 ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
8: ಸವಿ ಸವಿ ನೆನಪು,
9: ಸವಿ ಸವಿ ನೆನಪು,
8: ಸವಿ ಸವಿ ನೆನಪು,
9: ಸವಿ ಸವಿ ನೆನಪು.
10: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.

ಆಲ್ ರೈಟ್, 12:08:34 ಈ ಹೊತ್ತಿನಲ್ಲಿ ನಾನಿದ್ದೀನಿ ನಿಮ್ಮ ಜೊತೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ನವಿಲುಗರಿ ಕಾರ್ಯಕ್ರಮದಲ್ಲಿ. ಗೊತ್ತಲ್ಲ, ಟ್ಯೂಸ್ಡೇಸು ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗೋದಕ್ಕೆ ಬರೋದು ನವಿಲುಗರಿ ಕಾರ್ಯಕ್ರಮಕ್ಕೆ. ಹಾಗೆಯೇ ಇವತ್ತಿನ ವಿಷಯ ಕೂಡ ನಾನು ಪ್ರತಿ ಮಂಗಳವಾರ ಹೇಳೋ ಹಾಗೆ ಒಂದು ಮಹತ್ತರವಾದ ಮುಖ್ಯವಾದ ವಿಷಯ ಬಗ್ಗೆ, ಐ ಮೀನ್ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಅಂತ ನಿಮ್ಮ ಕಿವಿಗಳ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೂ ದಯವಿಟ್ಟು ಮೆಸೇಜ್ ಮಾಡಿ 9480901013. ಸರಿ, ಹಾಗಿದ್ರೆ ವಿಷಯ ಏನು ಅಂತ ಕಾಯಿಸ್ದಲೇ ಹೇಳೇ ಬಿಡ್ತೀನಿ. ಸಂವಹನ ಕೌಶಲ್ಯ. ಗೊತ್ತಾ ಹಾಗಂದ್ರೆ ಏನಂತ, ಕಮ್ಯುನಿಕೇಷನ್ ಸ್ಕಿಲ್ಸ್ ಎಂಥ ಮುಖ್ಯವಾದ ವಿಷಯ ಇದು ಅಂದರೆ, ಮಾನವನಿಗೆ ದೇವರು ಕೊಟ್ಟಂತಹ ಅದ್ಭುತವಾದ ವರಗಳಲ್ಲಿ ಮಾತು ಕೂಡ ಒಂದು. ಒಪ್ತೀರಾ ಅಲ್ವಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಮಾತು ಬೆಳ್ಳಿ ಮೌನ ಬಂಗಾರ. ಹೀಗೆ ಬಹುಶಃ ಮಾತಿನ ಕುರಿತಾಗಿ ಇರುವ ನಾಣ್ಣುಡಿಗಳಷ್ಟು ಬೇರೆ ವಿಷಯಗಳಲ್ಲಿ ಇಲ್ಲ ಅಂತ ಅನ್ಸುತ್ತೆ. ನಿಜ ಅಲ್ವಾ? ಒಂದು ಮಾತು ಮನಸ್ಸನ್ನ ಗೆಲ್ಲಬಹುದು, ಅದೇ ಒಂದು ಮಾತು ಸಂಬಂಧಗಳನ್ನ ಹಾಳು ಮಾಡಬಹುದು, ಮತ್ತೊಂದು ಮಾತು ಜೀವನವನ್ನೇ ಬದಲಾಯಿಸ್ಬಿಡ್ಬಹುದು. ವೆಲ್, ಇವತ್ತು ನಾನು ಈ ಹೊತ್ತಿನಲ್ಲಿ ಮಾತಾಡೋದು ಈಗಷ್ಟೇ ಹೇಳಿದ ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ಸಂವಹನ ಕೌಶಲ್ಯಗಳ ಬಗ್ಗೆ. ಯಾರಿಗೆ, ಯಾಕೆ, ಯಾವಾಗ, ಹೇಗೆ ಎಲ್ಲವನ್ನೂ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ಈ ಹಾಡನ್ನು ನಿಮ್ಮದಾಗಿಸ್ಕೊಳ್ಳಿ.

ಆಲ್ ರೈಟ್, 12:15 ಎಕ್ಸಾಕ್ಟ್ಲಿ ಟೈಮ್ ಸೆಟ್ ಮಾಡ್ಕೊಂಡ್ಬಿಡಿ. ಹೌದು, ನವಲಗರಿಯಲ್ಲಿ ಮಾತಾಡ್ತಿರುವಂತಹ ವಿಷಯ ಸಂವಹನ ಕೌಶಲ್ಯದ ಬಗ್ಗೆ. ಸಂವಹನ ಅಂದರೆ ಏನು? ಸಂವಹನ ಅಂದರೆ ಕೇವಲ ಮಾತಾಡೋದು ಮಾತ್ರ ಅಲ್ಲ ರೀ, ನಮ್ಮ ಆಲೋಚನೆ, ನಮ್ಮ ಭಾವನೆಗಳು, ಮನಸ್ಸಿನ ಮಾತುಗಳನ್ನು ಇನ್ನೊಬ್ಬರಿಗೆ ಅರ್ಥ ಆಗುವ ಹಾಗೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ತಲುಪಿಸುವಂತಹ ಕಲೆ ಈಸ್ ಕಾಲ್ಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಕೆಲವರು ತುಂಬ ಓದ್ಕೊಂಡಿರ್ತಾರೆ, ಬಹಳ ಪ್ರತಿಭಾವಂತರಾಗಿರ್ತಾರೆ, ಆದರೆ ತಮ್ಮ ಮಾತನ್ನು ಸರಿಯಾಗಿ ಹೇಳ್ಕೊಳ್ಳೋದಕ್ಕೆ ಆಗದೆ ಜೀವನದಲ್ಲಿ ಸಾಕಷ್ಟು ಅವಕಾಶಗಳನ್ನು ಕಳ್ಕೊಳ್ತಾ ಇರ್ತಾರೆ, ಮತ್ತು ಅಪಾರ್ಥಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತಾನೆ ಇರ್ತಾರೆ. ಇದು ಒಂದು ಕ್ಯಾಟಗರಿ ಜನ. ಆದರೆ ಇನ್ನೂ ಕೆಲವರು ಇರ್ತಾರೆ, ತುಂಬ ಸಿಂಪಲ್ ಆದ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ, ಅವರ ಮಾತಿನ ಶೈಲಿ ಮಾತ್ರ ಆಹಾ ಏನು ಚೆನ್ನಾಗಿ ಮಾತಾಡ್ತಾರಪ್ಪ ಇವರು ಅನ್ನೋ ಹಾಗೆ. ಹಾಗೆಯೇ ಅವರ ನಡವಳಿಕೆ ಮತ್ತು ಅವರು ಕೇಳಿಸಿಕೊಳ್ಳುವಂತಹ ಗುಣ ಇದೆಯಲ್ಲ, ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವಂತಹ ಗುಣ ಇವರನ್ನು ಎಲ್ರಿಗೂ ಹತ್ರ ಮಾಡುತ್ತೆ. ಹಾಗಾಗಿಯೇ ಅನುಭವಸ್ಥರು ಅಂದರೆ ನಮ್ಮ ಹಿರಿಯರು ಅವ್ರು ಹೇಳ್ತಾರೆ, ಮಾತು ಬಂಗಾರಕ್ಕಿಂತ ಆ್ಯಕ್ಚುಲಿ ಅಮೂಲ್ಯವಾದದ್ದು ಅಂತ. ಒಂದು ಹಾಡು ಕೇಳಿ, ಮತ್ತೆ ಮಾತುಕತೆ ಮುಂದುವರಿಸುವ.

ಉರಿ ಉರಿ ಬಿಸಿಲಲ್ಲಿ ಸಂಜೆ ಮಾತನ್ನ ಹಾಕ್ತಿದೆಯಲ್ಲಮ್ಮ ಅನ್ಕೊಳ್ತೀರಾ? ಮಾತು ನಿಜವಾಗ್ಲೂ ಇಳೀ ಸಂಜೆಯ ತಂಪಾದ ಗಾಳಿ ಬೀಸೋ ಹಾಗೆ ಇರಬೇಕು ಅಂತ ಹೇಳ್ತಾರೆ ಹಿರಿಯರು, ಅನುಭವಸ್ಥರು. ಆ್ಯಕ್ಚುಲಿ ಹಾಗೆ ಇರಬೇಕು ಅಲ್ವಾ? ಹಾಗಿದ್ರೆ ಉತ್ತಮ ಸಂವಹನ ಯಾಕೆ ಮುಖ್ಯ ಆಗತ್ತೆ ಅಂತ ನೋಡೋದಾದರೆ, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೋಡಿದ್ರೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗಿರ್ಬೋದು, ಶಿಕ್ಷಕರಿಗಿರ್ಬೋದು, ಉದ್ಯೋಗಿಗಳಿಗಿರ್ಬಹುದು, ಉದ್ಯಮಿಗಳಿಗಿರ್ಬಹುದು, ನನಗೂ ರೀ ರೇಡಿಯೋ ಜಾಕಿಗಳಿಗೆ, ಎಸ್ ರೇಡಿಯೋ ಜಾಕಿಗಳಿಗಿರ್ಬಹುದು, ನಾಯಕರಿಗೆ, ಅದು ಫಿಲಮ್ ನಾಯಕರಾರು ಆಗಿರಬಹುದು ಅಂದರೆ ಸಿನಿಮಾ ಹೀರೋಗಳಿಗಾಗಿರ್ಬೋದು, ಅಥವಾ ಪೊಲಿಟಿಷಿಯನ್ಸ್ ನಮ್ಮ ರಾಜಕೀಯ ನಾಯಕರು ಇರ್ತಾರಲ್ಲ ಅವ್ರಿಗಾದರೂ ಆಗಿರ್ಬೋದು. ಅಷ್ಟೇ ಯಾಕ್ರಿ, ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ತೀವಲ್ಲ, ಅಲ್ಲಿ ಕೂಡ ಸಂವಹನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸರಿ, ಇನ್ನೊಂದು ಮಾತಿನ ಹಾಡು ಕೇಳಿಬಿಡಿ, ಆಮೇಲೆ ನೀವು ಏನು ಮೆಸೇಜ್ ಮಾಡಿ ನನಗೆ. ಯಾವ ನಂಬರ್ ನಿಮಗೆ ಗೊತ್ತಲ್ವಾ? 9480901013.

ಹೌದು, ತಂಪಾದ ಗಾಳಿ ಬೀಸೋ ಹಾಗೆ ಮಾತಿನಲ್ಲಿ ಮರಳು ಮಾಡಿದ್ರೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಒಳ್ಳೆ ಮಾತು ಒಂದು ಸಂಬಂಧವನ್ನು ಕಟ್ಟಿಕೊಟ್ರೆ, ಅದೇ ಒಂದು ಕೆಟ್ಟ ಮಾತು ಅಥವಾ ಕಠೋರವಾಗಿ ಆಡುವಂತಹ ಮಾತು ಅಥವಾ ಸಂದರ್ಭಕ್ಕೆ ತಕ್ಕದಲ್ಲದಂತಹ ಮಾತು ಆಡಿದ್ರೆ ಅದು ನಮ್ಮನ್ನು ಜನರಿಂದ ದೂರ ಮಾಡಿಬಿಡುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವ ಮೊದಲ ಮಾಪಕ ಅಂದರೆ ಅವನ ಮಾತಿನ ಶೈಲಿ, ಹೌದಲ್ವಾ? ಫಸ್ಟು ಸೈಲೆಂಟ್ ಆಗಿರುವಾಗ ಹಿಂಗೆ ನೋಡಿದ ತಕ್ಷಣ ಅವರ ಏನು ನಡವಳಿಕೆ ಅಂದರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಮಾತಿಲ್ಲದೆ ಬಿಹೇವ್ ಮಾಡ್ತಾರೆ, ಅವ್ರು ಏನು ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡಿರ್ತಾರೆ, ಅದ್ರ ಮೇಲೆ ಒಂದಷ್ಟು ಜಜ್ಮೆಂಟಲ್ಲಿ ಆಗ್ತೀವಿ. ಆದರೆ ಅವರು ಮಾತಾಡೋದಕ್ಕೆ ಶುರು ಮಾಡಿಬಿಟ್ರೆ ಅವರ ನಿಜವಾದ ಬಣ್ಣ ಬಯಲಾಗುತ್ತೆ. ಹೇಗಿದ್ದಾರೆ ಅವರು, ಏನು ಎತ್ತ ಗೊತ್ತಾಗೋಗುತ್ತೆ. ಒಳ್ಳೆ ಮಾತುಗಾರನಿಗೆ ಕೇಳುವ ಕಲೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಲಿಸ್ನಿಂಗ್ ಸ್ಕಿಲ್ಸ್ ತುಂಬಾ ಮುಖ್ಯ ಆಗುತ್ತೆ. ಬಹಳ ಜನರಿಗೆ ಮಾತಾಡಕ್ಕೆ ಬರುತ್ತೆ, ಆದರೆ ಕೇಳಿಸ್ಕೊಳ್ಳೋದು ಗೊತ್ತೇ ಇರೋದಿಲ್ಲ. ಒಳ್ಳೆಯ ಸಂವಹನಕಾರ ಮೊದಲು ಒಳ್ಳೆಯ ಶ್ರೋತೃ ಆಗಿರಬೇಕು. ಈಗ ನೀವೆಲ್ಲ ಇದ್ದೀರಲ್ಲ ಬ್ಯೂಟಿಫುಲ್ ಮನಸ್ಸಿನ ಒಳ್ಳೊಳ್ಳೆ ಶ್ರೋತೃಗಳು, ನಾವಿಲ್ಲಿಂದ ಮೈಕ್ ಮುಖಾಂತರ ನಿಮ್ಮ ಕಿವಿಗಳನ್ನು ಹೇಗೆ ತಲುಪ್ತೀವಿ, ಏನು ಕೇಳ್ತೀವಿ, ಅದಕ್ಕೆ ತಕ್ಕ ಹಾಗೆ ನಮಗೆ ನೀವು 9480901013 ಸಂದೇಶ ಕಳಿಸಿ ನಮ್ಮ ಜೊತೆ ಸಂವಹನ ಮಾಡ್ತಾ ಇರ್ತೀರಲ್ಲ. ಆ ಥರ ಒಳ್ಳೆಯ ಶ್ರೋತೃ ಆಗಿರಬೇಕು ಒಳ್ಳೆಯ ಮಾತುಗಾರರಾಗೋದಕ್ಕೆ. ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ಮಧ್ಯ ಮೂಗು ತೂರಿಸದೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಮತ್ತು ವಿ ಕೆನಾಟ್ ಬಿ ಜಜ್ಮೆಂಟಲ್, ತೀರ್ಪು ಕೊಡಬಾರ್ದು. ಓ ಇವರು ಇದಮ್ ಇತ್ತಮ್ ಇಂತಿಷ್ಟೇ ಇವರ ಬುದ್ಧಿ ಅಂತ ಅಂದ್ಕೊಳ್ಳದೆ ಹೇಳದೆ ಗಮನ ಇಟ್ಟು ಅವರು ಹೇಳೋದನ್ನು ಕೇಳಿಸ್ಕೋಬೇಕು. ಕೆಲವೊಮ್ಮೆ ಏನು ಗೊತ್ತಾ, ಜನರಿಗೆ ತಮ್ಮ ಕಷ್ಟಗಳಿಗೆ ಆ್ಯಕ್ಚುಲಿ ಏನು ಪರಿಹಾರ ಬೇಕಾಗೇ ಇರಲ್ಲ, ಅವರನ್ನು ಕೇಳಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕಿರ್ತಾರೆ ಅಷ್ಟೇ. ಮನಃಶಾಸ್ತ್ರಜ್ಞರು ಹೇಳ್ತಾರೆ ಅನೇಕ ಸಲ, ಲಿಸ್ನಿಂಗ್ ಇಸ್ ಹೀಲಿಂಗ್ ಅಂತ. ಒಬ್ಬರ ನೋವನ್ನು ಕೇಳಿದ್ರೆ ಅವರ ಮನಸ್ಸಿಗೆ ಅರ್ಧ ಸಾಂತ್ವನ ಸಿಕ್ಕ ಹಾಗೇನೆ ಅಂತ. ಬನ್ನಿ ಮತ್ತೊಂದು ಹಾಡು 12:24:45 ಈ ಹೊತ್ತಿನಲ್ಲಿಯೇ.

ಆಲ್ ರೈಟ್, ಮಾತಾಡೋರಿಗೆ ಕೇಳಿಸ್ಕೊಳ್ಳೋ ಕಲೆ ಇರಬೇಕು ಅಂತ ಹೇಳಿದೆ. ಹಾಗಿದ್ರೆ ನಮ್ಮ ಮಾತನ್ನು ಬೇರೆಯವರು ಅಥವಾ ಸಂಬಂಧಪಟ್ಟವರು ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಂದರೆ ನಮ್ಮ ಮಾತಿನಲ್ಲಿ ಕೆಲವೊಂದಷ್ಟು ಗುಣಗಳು ಇರಬೇಕಾಗತ್ತೆ. ಏನಿರಬೇಕು? ವೆಲ್, ಸ್ಪಷ್ಟತೆ ಇರಬೇಕು. ನಾವು ಏನು ಮಾತಾಡ

0: ಮಾಡ್ತೀವಿ ಅಂತ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು. ಅಂದರೆ ವಿಷಯ ಏನು ಅನ್ನೋದು ಅರ್ಥ ಆಗಿರಬೇಕು. ಅಸ್ಪಷ್ಟ ಮಾತು ಗೊಂದಲವನ್ನು ಸೃಷ್ಟಿಸುತ್ತೆ ಅಲ್ವಾ? ಜೊತೆಗೆ ಸರಳತೆ ಇರಬೇಕು, ಅಂದರೆ ಸಿಂಪಲ್ ಆಗಿ ಮಾತಾಡಬೇಕು. ದೊಡ್ಡ ದೊಡ್ಡ ಪದಗಳನ್ನು ಹಾಕ್ಕೊಂಡು ಏನೋ ಬುಕ್ಕಿಶು, ಐ ನಾನು ಸಿಕ್ಕಾಬಿಟ್ಟೆ ತಿಳ್ಕೊಂಬಿಟ್ಟಿದ್ದೀನಿ ನನಗೆ ಎಲ್ಲ ಗೊತ್ತು ಅಂತ ಹೇಳೋ ಮಾತಿಗಿಂತ ಸಿಂಪಲ್ ವರ್ಡ್ಸ್ ಹಾಕ್ಕೊಂಡು ಮನಸ್ಸಿಗೆ ನಾಟುವಂತೆ ಮಾತಾಡೋದಿದೆಯಲ್ಲ, ದಟ್ ಈಸ್ ದ ಬೆಸ್ಟ್ ವೇ ಟು ಸ್ಪೀಕ್ ಅಲ್ವಾ? ಮತ್ತು ನಾವು ಯಾರನ್ನ ಕುರಿತು ಮಾತಾಡ್ತಿರ್ತೀವೋ ಅಥವಾ ಯಾವ ವಿಷಯವನ್ನು ಕುರಿತು ಮಾತಾಡ್ತಿರ್ತೀವೋ ಮತ್ತು ಯಾರು ಕೇಳಿಸ್ಕೊಳ್ತಿರ್ತಾರೋ, ಈ ಎಲ್ಲದರ ಬಗ್ಗೆ ನಮಗೆ ನಮ್ಮ ಮಾತಿನಲ್ಲಿ ಗೌರವ ಇರಬೇಕು, ಸಮಯ ಪ್ರಜ್ಞೆ ಇರಬೇಕ್ರಿ. ಇವಾಗ 12:28:25 ಅಂತ ಹೇಳುವಾಗ ನನಗೆ ಆ ಸಮಯ ಪ್ರಜ್ಞೆ ಇರಬೇಕು. 1 ಗಂಟೆ ಒಳಗಡೆ ನವಿಲುಗರಿ ಕಾರ್ಯಕ್ರಮವನ್ನು ನಾನು ಮುಗಿಸ್ಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ನಾನು ಹೇಳುವಂತಹ ವಿಷಯವನ್ನು ಹೇಳಿದ್ನಾ, ಹೇಳ್ತಿದ್ದೀನಾ, ಅದನ್ನು ಬಿಟ್ಟು ಆಚೆ ಈಚೆ ಮಾತಾಡ್ತಿದ್ದೀನಾ ಅನ್ನೋದು ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಅದಕ್ಕೆ ಹೇಳೋದಲ್ವಾ, ಆಕಾಶವಾಣಿ ಇದಕ್ಕೆ ಒಂದು ದೊಡ್ಡ ಏನು ಉದಾಹರಣೆ, ಸೂಕ್ತವಾದ ಉದಾಹರಣೆ ಅಂತಲೇ ಹೇಳ್ಬೋದು. ವೆಲ್, ನೀವು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಾ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಎಲೆಕ್ಟ್ರಿಕಲ್ಸ್ ಇಂದ ಹರಿಹರ ಅಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾರೆ, ನವಿಲುಗರಿಯಲ್ಲಿ ಮಾತು ಆಡಿದ್ರೆ ಮುತ್ತು ಸಿಕ್ಕಂತೆ, ನಿರೂಪಣೆಗೆ ಧನ್ಯವಾದಗಳು ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸನಾದಿ ಅಪ್ಪಣ್ಣ ಅಲ್ಲ, ಇವತ್ತು ನಟ ವಿಜಯ್ ರಾಘವೇಂದ್ರ ಅವರ ಜನ್ಮದಿನ ಇದೇ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಲುಪಿಸೋಣ. ನನ್ನ ಆಲೋಚನೆಗಳು, ಅನಿಸಿಕೆಗಳು ಮತ್ತು ಮಾಹಿತಿಯನ್ನು ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ತಲುಪಿಸುವ ಮತ್ತು ಅವರ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ರೀತಿ ನನಗೂ ಗೊತ್ತಾಗಿರಲಿಲ್ಲ. ಅದಕ್ಕೆ ಟ್ರೈನಿಂಗ್ ಬೇಕು. ನಿಮ್ಮ ಕನ್ನಡ ಹಾಡುಗಳಲ್ಲಿ ಹೇಳಿದ್ದೀರಾ, ನಿಮ್ಮ ದಾರಿಯಲ್ಲಿ ಒಳ್ಳೆಯ ವಿಷಯಗಳನ್ನು ಕಲಿತಿದ್ದ ಮೇಲೆ ನನಗೆ ಉಪಯೋಗ ಆಗ್ತಾ ಇದೆ. ತಪ್ಪಿದ್ರೆ ಕ್ಷಮಿಸಿ. ಅರೆ ತಪ್ಪೇನ್ರಿ, ನೀವು ಹೇಳಿದ್ದು ಪಕ್ಕಾ ಇದೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಈ ಸಂದೇಶ ಕಳಿಸಿದ್ದಾರೆ. ನಂತರ ಶುಭ ಮಧ್ಯಾಹ್ನ ಹೇಳ್ತಿರೋದು ನಿಜ. ಯಾರು ನಿಜವಾದ ಕೇಳುಗ ಇರ್ತಾನೋ ಅವನು ನಿಜಕ್ಕೂ ಉತ್ತಮವಾದ ಮಾತುಗಾರ ಆಗ್ತಾನೆ. ಇದು ನನ್ನ ಅನುಭವ, ಯಾಕಂದರೆ ರೇಡಿಯೋ ಕೇಳ್ತಾ ಕೇಳ್ತಾ ಆರ್ಜೆ ಆಗಿದ್ದೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಸರಿ, ಒಂದು ಬ್ರೇಕ್ನ ನಂತರ ಒಂದು ಒಳ್ಳೆ ಹಾಡು ಕೇಳಿಸ್ತೀನಿ, ಅದಾದ ನಂತರ ನಮ್ಮ ಮಾತುಕತೆ ಮತ್ತೆ ಮುಂದುವರಿಸುವ. ಓಕೆ,
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
6: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
7: ಶಭಾಷ್ ಮಗನೇ.
8: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
10: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು,
11: ಸವಿ ಸವಿ ನೆನಪು.
12: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
13: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
12: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
14: ಪುನಃ ಪುನಃ ಕೇಳಿದ
12: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು, ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
7: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಎಕ್ಸಾಕ್ಟ್ಲಿ ರೈಟ್. ಜಸ್ಟ್ ಮಾತಲ್ಲಿ ಸುಮ್ಮನೆ ಏನೋ ಒಂದು ಮಾತಾಡೋದಲ್ಲ, ಸರಿಯಾಗಿ ಮಾತನಾಡಬೇಕು. ಮಾತಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಕ್ಕೆ ಸರಿಯಾದ ಕೇಳುವಿಕೆಯ ಕೌಶಲ್ಯತೆ ಕೂಡ ಇರಬೇಕು. ಆದರೆ ಈಗ ನಮ್ಮ ಜೊತೆ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ, ಬುದ್ಧ ತ್ರಿವಿಕ್ರಮ್ ಅಂತ. ಇನ್ನರ್ ವಿಷನ್ ಅನ್ನುವಂತಹ ಸಂಸ್ಥೆಯ ಸಂಸ್ಥಾಪಕರಾಗಿ 30 ವರ್ಷಗಳಿಂದ ಸರಿಸುಮಾರು 900ಕ್ಕೂ ಮಿಕ್ಕಿ ಕಾರ್ಯಾಗಾರಗಳನ್ನು ಮಾಡಿ ತುಂಬಾ ಫೇಮಸ್ ಆಗಿದ್ದಾರೆ. 7 ಪುಸ್ತಕಗಳನ್ನು ಕೂಡ ಹೊರತಂದಿದ್ದಾರೆ. ಸಂವಹನ ಪ್ರಕ್ರಿಯೆಯ ಶೋಧನೆ ಮತ್ತು ಪರಿಶೋಧನೆ, ಇದು ಇವರ ವಿಷಯ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ.
1: ಬಹಳ ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ.
0: ಸರ್ ಹೇಳಿ, ಇದೇನು ಸಂವಹನ ಪ್ರಕ್ರಿಯೆ? ಸರಿ, ಹೌದು. ಅದರಲ್ಲಿ ಶೋಧನೆ ಏನ್ ಮಾಡೋದು, ಅದ್ರ ಜೊತೆಗೆ ಪರಿಶೋಧನೆ, ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ?
1: ನಾವು ಹುಟ್ಟದಾಗ್ಲಿಂದನೂ ಒಂದಲ್ಲ ಒಂದು ರೀತಿಯಲ್ಲಿ ಸಂವಹನ ಪ್ರಕ್ರಿಯೆ ಅಂದ್ರೆ ಕಮ್ಯುನಿಕೇಶನ್ ಮಾಡ್ತಾನೆ ಇರ್ತೀವಿ.
0: ಖಂಡಿತ.
1: ವರ್ಬಲ್ ನಾನ್ ವರ್ಬಲ್ ಇವೆರಡು ಕ್ಲಾಸಿಫಿಕೇಶನ್ ಮಾಡಬಹುದು.
0: ರೈಟ್.
1: ಮೌಖಿಕವಾಗಿ ಮಾತನಾಡೋದು ವರ್ಬಲ್ ಆಗಿರುತ್ತೆ, ದೈಹಿಕವಾಗಿ ಅಂಗ ಚಲನೆಯಿಂದ ತೋರಿಸೋದು ಇನ್ನೊಂದು ರೀತಿಯಲ್ಲಿ ಸಂವಹನ ನಡೀತಾ ಇರತ್ತೆ.
0: ಕರೆಕ್ಟ್.
1: ಇದನ್ನ ಶೋಧನೆ ಅಂತಂದ್ರೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಗಿರತ್ತೆ. ಮೂಕರು ಇವರೆಲ್ಲ ಮಾತಾಡೋ ಭಾಷೆ ನಮ್ಗೆ ಅರ್ಥ ಆಗಲ್ಲ.
0: ಕರೆಕ್ಟ್.
1: ಅವ್ರಿಗೆ ಅದ್ರ ಟ್ರೈನಿಂಗ್ ಕೊಟ್ಟು ಅದನ್ನ ಹೇಳ್ಕೊಟ್ಬಿಟ್ಟಿರ್ತಾರೆ, ಅಥವಾ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪರಿಶೋಧನೆಯಲ್ಲಿ ಬರುತ್ತೆ ಅಂದಾಗ ನೀವು ಯಾವ ರೀತಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಇಂದ ಇರ್ಬೋದು ಉಪಯೋಗಿಸುವಂತಹ ಪದಗಳಿಂದ ಎದುರುಗಡೆ ಇರೋ ವ್ಯಕ್ತಿಗೆ ಸುಖ ಶಾಂತಿ ಕೊಡಕ್ ಸಾಧ್ಯ, ನೆಮ್ಮದಿ ಕೊಡಕ್ ಸಾಧ್ಯ.
0: ಓಕೆ ಸರಿ, ಹಾಗಿದ್ರೆ ಈಗ ನಾವು ರೇಡಿಯೋ ತಗೊಳ್ಳೋಣ. ರೇಡಿಯೋದಲ್ಲಿ ನಾವು ಬಾಡಿ ಲ್ಯಾಂಗ್ವೇಜ್ ಏನೂ ತೋರ್ಸಕ್ಕಾಗೋದಿಲ್ಲ, ಮಾತಾಡಬೇಕು. ಫೋನಲ್ಲಿ ಮಾತಾಡೋದಿರ್ಬೋದು, ರೇಡಿಯೋ ಮೂಲಕ ಮಾತಾಡೋದಿರಬೇಕು. ಈ ಒಂದು ಸಂವಹನ ಪ್ರಕ್ರಿಯೆ ಏನಿದೆ, ಇದರಲ್ಲಿ ಒಂದು 5 ಪಾಯಿಂಟ್ ನಾನು ಪಾಲಿಸಲೇಬೇಕು ಅಂದ್ರೆ ಏನ್ ಹೇಳ್ತೀರಾ ನೀವು?
1: ಇದರಲ್ಲಿ ಬಹಳ ಇಂಪಾರ್ಟೆಂಟ್, ನೀವು ಯಾವ ಪದಗಳಿಗೆ ಯಾವ ರೀತಿಯಲ್ಲಿ ದೀರ್ಘವಾಗಿ ಹೇಳ್ತೀರಿ, ಒತ್ತು ಕೊಡ್ತೀರಿ
0: ಅಂದ್ರೆ ಬಹುಶಃ ಜನಸಾಮಾನ್ಯರಿಗೆ ಅರ್ಥ ಆಗೋದು ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತೀವಿ.
1: ಅದರಲ್ಲಿ ಟೋನಾಲಿಟಿ ಹೇಗಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೇಡಮ್ ನಿಮ್ ಹೆಸರೇನು ಅಂತ ಕೇಳೋದಕ್ಕು, ರೀ ನಿಮ್ ಹೆಸರೇನ್ರಿ ಅಂತ ಕೇಳೋದಕ್ಕು ಬೇಕಾದಷ್ಟು ವ್ಯತ್ಯಾಸ ಇದೆಯಲ್ಲ.
0: ಖಂಡಿತ ಖಂಡಿತ, ಹೌದೌದು.
1: ಹಾಗೇನೆ ಎದುರುಗಡೆ ಇರೋ ವ್ಯಕ್ತಿ ನಮ್ಮ ಕನ್ನಡಿಯ ಪ್ರತಿರೂಪ ಆಗಿರ್ತಾರೆ.
0: ನಿಜ ನಿಜ.
1: ಅದು ಎದುರುಗಡೆ ಇದಾರೆ ಅಂತಂದ್ರೆ ನಮ್ಗೆ ಕಣ್ಣಲ್ಲಿ ಕಾಣಿಸ್ತಾ ಇರ್ಬೇಕು ಅಂತಿಲ್ಲ, ದೂರದಲ್ಲಿ ದೂರವಾಣಿಯಲ್ಲೂ ಇರ್ಬೋದು, ಆಕಾಶವಾಣಿಯಲ್ಲೂ ಕೇಳ್ತಾ ಇರ್ಬೋದು, ಶಬ್ದ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಪ್ರತಿನಿಧಿಸುತ್ತೆ.
0: ಓಕೆ, ಹೌದು.
1: ವಾಯ್ಸ್ ಮಾಡ್ಯುಲೇಷನ್ ಟೊನಾಲಿಟಿ ಬಹಳ ಬಹಳ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.
0: ಹಾಗೇನೆ ನಾವು ಬಳಸುವಂತಹ ಪದಗಳು ಕೂಡ ಮುಖ್ಯ ಆಗುತ್ತೆ. ಈ ಪದಗಳನ್ನ ನಾವು ನಮ್ಮ ಡಿಕ್ಷನರಿಯನ್ನ, ನಮ್ಮ ಪದ ವ್ಯಾಖ್ಯಾನವನ್ನ ಅಥವಾ ಏನ್ ಹೇಳ್ತೀವಿ ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನು ಹೆಚ್ಚು ಮಾಡ್ಕೊಳ್ಳಕ್ಕೆ ಏನಾದ್ರು ಒಂದು ಸಣ್ಣ ಎಕ್ಸರ್ಸೈಸ್ ಸಜೆಸ್ಟ್ ಮಾಡಬಹುದಾ?
1: ಖಂಡಿತ. ನಮಗೆ ನಾವು ಹುಟ್ಟದಾಗ್ಲಿಂದ ಡೋಂಟ್ ಅನ್ನೋ ಪದಗಳನ್ನ ಬಹಳ ಕೇಳ್ಬಿಟ್ಟಿರ್ತೀವಿ.
0: ಕರೆಕ್ಟ್.
1: ಡೋಂಟ್ ಡೂ ಇಟ್, ಡೋಂಟ್ ಡೂ ದಿಸ್ ಅಂತೇಳಿ
0: ನೆಗೆಟಿವ್.
1: ಹೇಳ್ಕೊಟ್ಬಿಟ್ಟಿದ್ದಾರೆ, ಕಂಡೀಷನ್ ಮಾಡಿ ಬೆಳೆಸ್ಬಿಟ್ಟಿದ್ದಾರೆ ಸ್ಕೂಲ್ ತಂದೆ ತಾಯಿಗಳಿಂದ ಹಿಡಿದು ಸ್ಕೂಲ್ ಅಲ್ಲಿ ಎಲ್ಲಾ ಕಡೆ ಹೇಳ್ಕೊಟ್ಟಿದ್ದಾರೆ. ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ದನ್ನ ಡೋಂಟ್ ಅಂತ ಹಾಕಿರ್ತೀರ ಅದನ್ನೇ ಮಾಡ್ತಾರೆ ಎಲ್ರು.
0: ಖಂಡಿತ, ಹೌದು. ಇವಾಗ ನಮ್ಮ ಮನಸ್ಸನ್ನೇ ತಗೊಳ್ಳಿ, ಬೇರೆಯವರು ಬಿಟ್ಟಾಕಿ ಮನಸ್ಸಿಗೆ ನಾನು ಬೆಳಗ್ಗೆ 6 ಗಂಟೆ ಮೇಲ್ ಮಲ್ಕೋಬಾರ್ದು ಅಂತ ಹೇಳಿದ್ರೆ ನಾವು 6:30 ಹೇಳೋದು ಅದೇನೆ, 6 ಗಂಟೆಗೆ ಹೇಳ್ಬೇಕು ಅಂದ್ರೆ ಚಕ್ ಅಂತ ಬಹುಶಃ 6 ಗಂಟೆಗೆ ಎಚ್ಚರ ಆಗತ್ತೇನೋಪ್ಪ.
1: ಇದ್ರೇಳ್ಬೇಕು ಅನ್ನೋದು ಕೂಡ ಕಂಪಲ್ಷನ್ ಆಗೋಗ್ಬಿಡತ್ತೆ.
0: ಓಕೆ.
1: ಬಾಡಿ ಯಾವುದೇ ಕಂಪಲ್ಷನ್ ನ ಇಷ್ಟಪಡೋದಿಲ್ಲ.
0: ಓಕೆ.
1: ನಾನು 6 ಗಂಟೆ ಹೇಳ್ತೀನಿ ಅಂತ ಸಂತೋಷ ಹೇಳ್ಕೊಂಡ್ರೆ ಬಯಾಲಜಿಕಲ್ ಕ್ಲಾಕ್ ಆಟೋಮೆಟಿಕ್ ಸೆಟ್ ಆಗ್ಬಿಡತ್ತೆ.
0: ಓ ಓ ಓ, ಗುಡ್ ಗುಡ್, ಯು ಟೋಲ್ಡ್ ಅಸ್.
1: ಹಾಗಾಗಿ ಈ ಪದಗಳ ಉಪಯೋಗ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡಲೇಬೇಕಾದಂತ ಕಂಪಲ್ಷನ್ ಬಂದಿದೆ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ವರ್ಡ್ ಹೊರಡೋದು, ಜವಾಬ್ದಾರಿ ಅಂತ ಪದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಜವಾಬ್ದಾರಿ ಅಂದ್ರೆ ಅರ್ಥ ಏನು, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಮಾಡ್ಲೇಬೇಕು.
0: ಕರೆಕ್ಟ್. ಯಾರ್ದೋ ಒಬ್ಬರ ಹೆದರಿಕೆಗೆ, ಇನ್ನೇನೋ ಒಂದ್ ಹೀಗ ಆಗ್ಬಿಡುತ್ತಪ್ಪ ಅಂತ ಹೆದರಿಕೆಗೆ ಮಾಡುವಂತದ್ ಆಗ್ಬಿಡುತ್ತೆ ಅನ್ಸುತ್ತೆ.
1: ಮಾಡ್ಲೇಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಅವ್ರ ಡ್ಯೂಟಿ, ಅವ್ರು ಕೆಲಸ ಮಾಡ್ಲೇಬೇಕು.
0: ಕರೆಕ್ಟ್.
1: ಮಿಲಿಟರಿ ಅವರು ಮಾಡ್ಲೇಬೇಕು,
0: ರೈಟ್?
1: ಅವ್ರು ರಜಾ ಕೊಡೋದಿಲ್ಲ ಅವರಿಗೆ, ಅವ್ರು ಹೇಳಿದ 16-18 ಗಂಟೆ ದಿನ ಕೆಲಸ ಮಾಡ್ಲೇಬೇಕು ಅವರು.
0: ಕರೆಕ್ಟ್, ಕರೆಕ್ಟ್.
1: ಸೊ ಇದು ಕಂಪಲ್ಷನ್ ಆಗ್ಬಿಡುತ್ತೆ, ಜವಾಬ್ದಾರಿ ತರ ಆಗೋಗ್ಬಿಡುತ್ತೆ.
0: ಕರೆಕ್ಟ್.
1: ಅದೇ ಸಂತೋಷ ಮಾಡ್ಬೇಕು ಅಂದ್ರೆ ಅದನ್ನ ಒಂದು ಕಾರ್ಯ ಅಂತ ತಿಳ್ಕೊಳ್ಬಹುದು, ಫಂಕ್ಷನ್ ಅಂತ ತಿಳ್ಕೊಳ್ಬಹುದು. ಟರ್ಮಿನಾಲಜಿ ಚೇಂಜ್ ಮಾಡಿದ ತಕ್ಷಣ ರೆಸ್ಪಾನ್ಸಿಬಿಲಿಟಿ ವರ್ಡ್ ತೆಗೆದ್ಬಿಟ್ಟು ಫಂಕ್ಷನ್ ಅಂತ ಅಂದ್ಬಿಟ್ಟು ತಕ್ಷಣ ಕಾರ್ಯ ಅಂತ ತಿಳ್ಕೊಂಡಿದ ತಕ್ಷಣ ಬಾಡಿ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ.
0: ಓಹೋ, ಅಂದ್ರೆ ಇದಕ್ಕೆ ಒಂದೇ ಒಂದು ಕಮಾಂಡ್ ಅಲ್ಲಿ, ಅಂದ್ರೆ ಇದನ್ನ ನಾವು ಸ್ನೇಹಭರಿತವಾಗಿ ಪ್ರೀತಿಯಿಂದ ಬಾಡಿಗೆ ಹೇಳಿದ್ರೆ ಕೇಳತ್ತಾ, ಅಥವಾ ಒಂದಿಷ್ಟು ದಿನ ಅಂತ ಅದನ್ನ ಟ್ರೈನ್ ಮಾಡ್ತಾ ಹೋಗ್ಬೇಕಾ?
1: ನಮ್ಗೆ ಮೈಂಡ್ ಯಾವಾಗ್ಲೂ ರಿಪಿಟೇಷನ್ ವರ್ಕ್ ಮಾಡೋದು.
0: ಓಕೆ, ಎಸ್.
1: ಈ ಧರ್ಮದಲ್ಲೂ ಕೂಡ ಅದಕ್ಕೆ ಜಪಮಣಿ ಸರಗಳದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ
0: ಅಲ್ವಾ?
1: ದೇವರ ಹೆಸರನ್ನ ಮತ್ತೆ ಮತ್ತೆ ರಿಪೀಟ್ ಹೇಳ್ತಾ ಇರ್ತಾರೆ, ಅದು ಸೆಲ್ಫ್ ಕಮಾಂಡ್, ಸೆಲ್ಫ್ ಹಿಪ್ನೋಸಿಸ್ ಪ್ರಾಸೆಸ್ ಅದು. ಅದೇ ರೀತಿ ಇಲ್ಲೂ ಕೂಡ ಮೈಂಡ್ ವರ್ಕ್ ಆಗ್ಬೇಕು ಅಂದ್ರೆ ಹಳೆ ಕಾಲದಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ 21 ದಿವಸ ನೀವು ಮಾಡಿದ್ರೆ ಆಗತ್ತೆ ಅಂತ ಹೇಳ್ತಾ ಇತ್ತು.
0: ಕರೆಕ್ಟ್, ಕರೆಕ್ಟ್.
1: ಆದ್ರೆ ಹೊಸ ಸೈನ್ಸ್ ಹೇಳ್ತಿರೋದು ಏನು ಅಂದ್ರೆ 66 ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್ ಅಂತ.
0: ಅಯ್ಯಯ್ಯೋ, 21 ದಿವಸನೇ ಕಷ್ಟ ಅನ್ನೋ ಜನಗಳಿಗೆ 66 ದಿವಸ ಮಾಡಿ ಅಂದ್ರೆ ಮಾಡ್ತಾರ ಸರ್?
1: ಅದಕ್ಕೇನೆ ಅಲ್ಲಿ ಸಕ್ಸಸ್ ರೇಟ್ ಕೂಡ ಬಹಳ ಕಡಿಮೆ ಇರೋದು. ಇನ್ಸ್ಪೈರ್ ಆಗೋಗ್ಬಿಡ್ತಾರೆ, ಮೋಟಿವೇಶನ್ ಇರೋದಿಲ್ಲ. ಇನ್ಸ್ಪಿರೇಷನ್ ಮೋಟಿವೇಶನ್ ಅಂದ್ರೆ ಹಾಗಾದ್ರೆ ಯಾವ್ದೇ ಒಂದು ಕೊಲೆ ಆದಾಗ ನೀವು ಕಂಡಿಡಿಯಕ್ ಹೋಗೋದೇನು, ವಾಟ್ ಇಸ್ ದಿ ಮೋಟಿವ್ ಬಿಹೈಂಡ್ ದಿ ಮರ್ಡರ್ ಅಂತ ನೋಡ್ತಾರೆ.
0: ಹೌದು.
1: ಸೊ ಹಾಗೇನೆ ಮೋಟಿವ್ ಅಂದ್ರೆ ಏನು ಅಂತಂದ್ರೆ ನಿಮ್ಮ ಆಕ್ಷನ್ ಮೋಟಿವ್ ಮೋಷನ್ ಗೆ ಬೇಕಾದಂತಹ ಉದ್ದೇಶ ಕನೆಕ್ಟ್ ಆಗಿದ್ದರೆ ಅದು ಮೋಟಿವೇಶನ್ ಆಗಿ ಬರುತ್ತೆ.
0: ಓಕೆ,
1: ಹಸಿವೆ ಆಗ್ತಾ ಇದೆ, ಅದಕ್ಕೆ ಊಟ ಮಾಡ್ತಾ ಇದ್ದೀರಿ, ಊಟ ಮಾಡೋದು ಆಕ್ಷನ್, ಅದರಿಂದ ಮೋಟಿವ್ ಹಸಿವೆ.
0: ಓಕೆ, ಓಕೆ. ತುಂಬಾ ಚೆನ್ನಾಗಿ ಅರ್ಥೈಸ್ಕೊಟ್ರಿ ಸರ್, ಇದು ಮೋಟಿವೇಶನ್ ಗುನುವೆ ಇನ್ಸ್ಪಿರೇಷನ್ ಗುವೆ ಎಷ್ಟು ಚೆನ್ನಾಗಿ ವ್ಯತ್ಯಾಸಗಳನ್ನ ಹೇಳ್ಕೊಟ್ರಿ. ನಿಜವಾಗ್ಲೂ ಮೋಟಿವೇಶನ್ ಇನ್ಸ್ಪಿರೇಷನ್ ಬೋತ್ ಆರ್ ಸೇಮ್ ಅಂತಾನೆ ನಾವು ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಳೋದು ಅಲ್ವಾ? ಬಹುಶಃ
1: ಇನ್ಸ್ಪೈರ್ ಮಾಡಬಹುದು, ಇನ್ಸ್ಪೈರ್ ಇಸ್ ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಇರುತ್ತೆ. ಇನ್ಸ್ಪಿರೇಷನ್ ಅನ್ನೋದು ಈ ವ್ಯಕ್ತಿಯ ಬಿಲೀಫ್ ಸಿಸ್ಟಮ್ ಅಲ್ಲಿ ಇದ್ದರೆ, ಅಂದ್ರೆ ಮೋಟಿವೇಶನ್ ಆಗಿ ಇದ್ದರೆ ಅದು ಲಾಂಗ್ ಟರ್ಮ್ ಆಗಿ ವರ್ಕ್ ಆಗತ್ತೆ.
0: ಓಕೆ,

ಥ್ಯಾಂಕ್ ಯು ಸರ್. ಸಂವಹನ ಕ್ರಿಯೆ ಪ್ರಕ್ರಿಯೆ, ಅದರ ಪರಿಶೋಧನೆ, ಎಲ್ಲವನ್ನ ಸಂಶೋಧನೆ ಶೋಧನೆ ಇಷ್ಟೆಲ್ಲ ಮಾಡಿ ನೀವು 30 ವರ್ಷಗಳ ಕಾಲ ಇದೇ ವಿಷಯದಲ್ಲಿ ಪಳಗ್ಬಿಟ್ಟಿದ್ದೀರಾ. ಅತ್ಯಂತ ಚುರುಕಾಗಿ ಈ ವಿಷಯದ ಬಗ್ಗೆ ಸಾಕಷ್ಟು ಉತ್ತಮವಾದ ಮತ್ತು ಟೈಮ್ಲಿ ಟಿಪ್ಸ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ನಮ್ಮ ಶೋನಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಬುದ್ಧತೆ ತ್ರಿವಿಕ್ರಮ್ ಸರ್, ತುಂಬ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಬುದ್ಧ ತ್ರಿವಿಕ್ರಮ್ ಅವರು ಹೇಳಿದ ಕಲೆಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಮತ್ತೆ ಮಾತಾಡುವ ಒಂದು ಹಾಡಿನ ನಂತರ.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
3: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಆಯ್ತಾಯ್ತು, ಮಾತಾಡು ಮಾತಾಡು ಮಲ್ಲಿಗೆ ಅಂತ ಹೇಳಿ ಸುಮ್ಮನೆ ಬಲವಂತವಾಗಿ ಮಾತಾಡಿಸ್ಬಿಟ್ರೆ ಆಗೋದಿಲ್ಲ. ಸರಿಯಾದ ಮಾತಾಡಬೇಕು, ಸರಿಯಾಗಿ ಸಮಯಕ್ಕೆ ತಕ್ಕ ಹಾಗೆ ಮಾತಾಡಬೇಕು. ಮಾತಾಡುವಾಗ ಕೋಪ ಮಾಡಿಕೊಂಡು ಮಾತಾಡಬಾರ್ದು. ಕೋಪದಿಂದ ಮಾತಾಡಿದ್ರೆ ಸತ್ಯವೂ ಕಹಿಯಾಗತ್ತಂತೆ. ಹಾಗಾಗಿ ಮೆಲುದನಿಯಲ್ಲಿ ಹೇಳಬೇಕಾದ ಭಾವ ತುಂಬಿ ಮಾತಾಡಿದ್ರೆ ಕಹಿ ಸತ್ಯವೂ ಸಹ್ಯವಾಗುತ್ತೆ ಅಂತ ಹೇಳ್ತಾರೆ. ಆಗಲೇ ನಮ್ಮ ಎಕ್ಸ್ಪರ್ಟ್ ಹೇಳ್ತಿದ್ದ ಹಾಗೆ ದೇಹ ಭಾಷೆ ಅಂದರೆ ಬಾಡಿ ಲ್ಯಾಂಗ್ವೇಜ್ ತುಂಬ ಪ್ರಭಾವ ಬೀರುತ್ತೆ ನಮ್ಮ ಕಮ್ಯುನಿಕೇಷನ್ ಮೇಲೆ. ಮುಖಭಾವ ಇರ್ಬೋದು, ಕಣ್ಣಿನ ಸಂಪರ್ಕ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಕಲಿಬೇಕು. ನಗ್ತಾ ನಗ್ತಾ ಮಾತಾಡಬೇಕು, ಒಂದು ಸಣ್ಣ ಸ್ಮೈಲ್ ಇರಬೇಕು. ಆಮೇಲೆ ನೀವೇನಾದ್ರೂ ಸ್ಟೇಜ್ ಮೇಲೆ ಹತ್ತಿ ಮಾತನಾಡುವಂತಹ ಸಂದರ್ಭ ಬಂದರೆ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಸರಿಯಾದ ಭಂಗಿ, ಅಥವಾ ನಿಂತ್ಕೊಂಡು ಮಾತಾಡಿದ್ರು ನಿಮ್ಮ ಯಾವ ಭಂಗಿಯಲ್ಲಿ ನೀವು ನಿಂತಿರ್ತೀರಾ, ನಿಮ್ಮ ಹಾವಭಾವಗಳು ಇವೆಲ್ಲವೂ

ವಾಹನದ ಒಂದು ಭಾಗ. ಒಬ್ಬ ವ್ಯಕ್ತಿ ನಗ್ತಾ ನಗ್ತಾ ಮಾತಾಡಿದ್ರೆ ಅವನ ಮಾತು ಹೆಚ್ಚು ಹೃದಯಗಳನ್ನು ತಲುಪತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ರೇಡಿಯೋದಲ್ಲಿ ಧ್ವನಿ ಮುಖ್ಯ ಆದ ಹಾಗೆ ನಿಜ ಜೀವನದಲ್ಲಿ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ನಮ್ಮ ಪದ ಬಳಕೆ, ನಮ್ಮ ಹಾವಭಾವಗಳು, ನಮ್ಮ ಮುಖದ ಮೇಲಿನ ಭಾವ ಇವೆಲ್ಲವೂ ಕೌಂಟ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ನಿಮ್ಮ ಸಂದೇಶಗಳ ಹತ್ರ ಬರೋದಾದರೆ ಶಾಂತಾಚಾರ ಬಡಿಗೇರ ಕೊಕನೂರು ಹರಿಹರ ಇಲ್ಲಿಂದ ಹೇಳ್ತಾರೆ ನಮ್ಮ ಮೇಡಮ್. ಓ ನಮಸ್ಕಾರ ರೈನ್ಬೋ ತಂಡದವರಿಗೆ, ಅದರಲ್ಲೂ ನವಿಲುಗರಿ ಕಾರ್ಯಕ್ರಮದ ನಿರೂಪಕರಿ ವಿಷಯವನ್ನು ನೀವು ಇಂದು ಚರ್ಚೆ ಸಂವಹನ ಅಲ್ರಿ ಸಂವಹನ. ಕೌಶಲ್ಯದ ವಿಷಯ ಬಹಳ ಆಸಕ್ತಿದಾಯಕವಾಗಿತ್ತು. ನಿಮ್ಮ ವಿಷಯ ಮಂಡನೀಯ ಶೈಲಿ, ದನಿಯ ಮಾಧುರ್ಯ ಮತ್ತು ಆಳವಾದ ವಿಶ್ಲೇಷಣೆ ನಮ್ಮನ್ನು ಮಂತ್ರ ಮುಗ್ಧರನ್ನಾಗಿ ಮಾಡಿತು. ಕೇಳುಗರ ಮನಸ್ಸನ್ನು ತಲುಪುವ ನಿಮ್ಮ ಈ ಕಲೆ ನಿಜಕ್ಕೂ ಅದ್ಭುತ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇಂದ ಹೇಳ್ತಾ ಇದ್ರೆ ಮಾತು ಬೆಳ್ಳಿ ಮೌನ ಬಂಗಾರ, ಮಾತಾಡಿದ್ರೆ ಬೇರೆಯವರಿಗೆ ಬೇಜಾರಾಗಬಾರ್ದು ಅಂತ ಖಂಡಿತ ಹೌದು. ಅದೇ ಇವತ್ತಿನ ಈ ಹೊತ್ತಿನ ಮಾತಿನ ಜಿಸ್ಟ್ ಅಥವಾ ಸಾರಾಂಶ ಅಂತ ಹೇಳ್ಬೋದು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಹಾಕಿದ್ರೆ ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿಂದ ಮೆಸೇಜ್ ಮಾಡಿದ್ದೀರಾ. ಸುಭಾಷ್ ಬೂದಿಹಾಳ್ ಅವರು ಹೇಳ್ತಾ ಇದ್ದಾರೆ, ಲಾಯರ್ ಅವರು, ಮೇಡಮ್ ಪ್ರೋಗ್ರಾಮ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್, ಪ್ಲೀಸ್ ಸೆಂಡ್ ತ್ರಿವಿಕ್ರಮ್ ಸರ್ ನಂಬರ್ ಅಂತ ಹೇಳ್ತಿದ್ರಾ, ಅವ್ರನ್ನ ಕೇಳಿಬಿಟ್ಟು ನೆಕ್ಸ್ಟ್ ನಾನು ಅನೇರ್ ಬಂದಾಗ ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ, ಓಕೆನಾ. ಆಮೇಲೆ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ನಡುವೆ ನಡೆಯುವ ಜೀವನದ ಯುದ್ಧ, ಮಾತನ್ನು ಮುತ್ತಿಗೆ ಮಾಣಿಕ್ಯದಂತಹ ಬೆಲೆ ಬಾಳುವ ರತ್ನಗಳಿಗೆ ಹೋಲಿಸಿರೋದು ಅಂತ ಹೇಳ್ತಾ ಇರೋದು ಮೋಹನ್ ರಾವ್ ಅವರು HAR ಲೇಔಟ್ ಇಂದ, HSR ಲೇಔಟ್ ಹೋಗಿ ಅದು HAR ಆಗಿದೆ, ಓಕೆ. ಆಮೇಲೆ ಇಂದಿನ ನವಿಲುಗರಿ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬಂತು, ನಿಮ್ಮ ನಿರೂಪಣೆಯ ಶೈಲಿ ತುಂಬ ಚೆನ್ನಾಗಿತ್ತು ಮೇಡಮ್ ಅಂತ ಸುಧಾ ಬೋದಿಹಾಳ್ ಅವರು ಮೆಸೇಜ್ ಮಾಡಿದ್ರ. ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು ಹೇಳ್ತಾ ಮತ್ತೊಮ್ಮೆ ಭೇಟಿಯಾದಾಗ ಇನ್ನೊಂದು ಮಹತ್ತರವಾದ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಹೇಳೋದು ಏನು ಹೇಳಿ, ಬಿ ಗುಡ್, ಡೂ ಗುಡ್.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸ್ನೇಹಿತರೇ ನಮಸ್ಕಾರ. ಸಮಯ ಆಗಿದೆ 1:11 ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಅಂದ್ರೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನ ತಿಳಿಸುವಂತಹ ಕಾರ್ಯಕ್ರಮ. ಹಾಗಾದ್ರೆ ಇನ್ಯಾಕೆ ತಡ, ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಅಡಿಗೆಯ ರೆಸಿಪಿಯನ್ನ ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ, ನಮ್ಮ ಸಂಖ್ಯೆ 0802-228-1206 ಈ ಸಂಖ್ಯೆಗೆ ನೀವು ನಮಗೆ ನೀವು ನಮಗೆ ಕರೆಯನ್ನ ಮಾಡಬಹುದು. ಕರೆಯಲ್ಲಿ ನಿಮ್ಮ ಕೈರುಚಿಯನ್ನ ನಮಗೆ ತಿಳಿಸಬಹುದು, ಅಂದ್ರೆ ನಿಮ್ಮಿಷ್ಟದ ಅಡುಗೆಯ ರೆಸಿಪಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಮತ್ತೊಮ್ಮೆ ನಮ್ಮ ಸಂಖ್ಯೆ 0802-228-1206 ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನ ಹೇಳಬಹುದು. ಅಲ್ಲಿವರೆಗೂ ಒಂದು ಹಾಡನ್ನ ಕೇಳ್ತಾ ಇರಿ, ನೋಡೋಣ ಯಾರು ನಮಗೆ ಕರೆ ಮಾಡಿ ಅವರ ಕೈರುಚಿಯನ್ನ ಹೇಳ್ತಾರೆ ಅಂತ.

0: ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ? ನಮ್ಮ ಕೇಳಗರೊಬ್ರು ಕರೆ ಮಾಡಿದ್ದಾರೆ, ನೋಡೋಣ ಯಾರು ಅಂತ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಮೋಹನ್ ಅಂತ.
0: ಮೋಹನ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿನ ಇವತ್ತು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಿ?
1: ಇವಾಗ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಏಕಾದಶಿ ದಿವಸನು ಇದು ಮಾಡ್ತಾರೆ.
0: ಓಕೆ,
1: ಮತ್ತೆ ನಾವು ರೆಗ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ತಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು.
0: ಓಕೆ,
1: ಸಾಬುದಾನ ವಡ.
0: ಸಾಬುದಾನ ವಡ, ಓಕೆ.
1: ಸಾಬುದಾನ ರಾತ್ರಿ ನೆನ್ಸ್ಬಿಡು ಇಡ್ಬೇಕು.
0: ಓಕೆ,
1: ಆಯ್ತಾ. ಬೆಳಿಗ್ಗೆ ಅದಕ್ಕೇನಪ್ಪ ಅಂದ್ರೆ ಆಲೂಗಡ್ಡೆ ಮತ್ತು ಕಡಲೆ ಬೀಜವನ್ನ ನೀಟಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು.
0: ಕಡಲೆ ಬೀಜ ಅಂದ್ರೆ ಶೇಂಗಾ ಬೀಜ?
1: ಶೇಂಗಾ ಬೀಜ.
0: ಓಕೆ,
1: ಎಸ್ಪೆಷಲಿ ಏಕಾದಶಿ ದಿವಸ ಏನ್ ಸೇವನೆ ಮಾಡಬಹುದು ಅದು ಕೂಡ ಇರುತ್ತೆ.
0: ಓಕೆ,
1: ಮತ್ತೆ ನಾವೊಂದು ರೆಗ್ಯುಲರ್ ಕೂಡ ನಾವೆಲ್ಲ ಅಡಿಗೆಗಳನ್ನ ಬಳಸ್ತಾ ಇರ್ತೀವಿ.
0: ಓಕೆ ಓಕೆ.
1: ಈ ಶೇಂಗಾನ ಸ್ವಲ್ಪ ನೀಟಾಗಿ ಒಂದು ತವಾದಲ್ಲಿ ಅದನ್ನ ನೀಟ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ ನಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು.
0: ಓಕೆ,
1: ಅದ್ರ ಜೊತೆಯಲ್ಲಿ ಈ ಸಾಬುದಾನ ನಾವು ರಾತ್ರಿ ನೆನೆಸಿರ್ತೀವಲ್ಲ, ಆ ಸಾಬುದಾನ ಜೊತೆ ಮತ್ತೆ ನಾವು ಬೇಯಿಸಿರ್ತಕ್ಕಂತ ಆಲೂಗಡ್ಡೆ, ಆಯ್ತಾ, ಅದ ನಂತರ ಸ್ವಲ್ಪ ಈ ಜೀರಿಗೆ ಅಂದ್ರೆ ಸಾಸಿವೆ ಅಂತ ಹಾಕ್ಬಾರ್ದು, ಜೀರಿಗೆ ಹಾಕೊಂಡು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ಅದು ಕಂಪ್ಲೀಟ್ ಆಗಿ ಎರಡು ಕಲ್ಸ್ಕೊಂಡು ಒಂದು ಒನ್ ಅವರ್ ಫ್ರಿಡ್ಜ್ ಅಲ್ಲಿ ಇಟ್ಟು ಇಡಬಹುದು ಅಥವಾ ಹಾಗೆ ಇಟ್ಟು ತೊಂದ್ರೆ ಇಲ್ಲ ಮೇಡಮ್. ಅದನ್ನ ನೀಟಾಗಿ ಒಂದು ಉಂಡೆ ಹಾಕದಲ್ಲಿ ಮಾಡ್ಕೊಂಡು ಸ್ವಲ್ಪ ನಾವು ಹೇಗೆ ವಡೆ ಮಾಡ್ತೀವಿ ಆ ತರನ ಅದನ್ನ ಮೆದುವಾಗಿ ಮಾಡ್ಕೊಂಡು ನಾವು
0: ಮತ್ತೊಮ್ಮೆ ಹೇಳ್ತೀನಿ, ನೆನ್ಸಿಟ್ಟಿರೋ ಸಾಬುದಾನಕ್ಕೆ ನಾವು ಇದನ್ನ ಆಲೂಗಡ್ಡೆ ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಂಡಿದೀವಿ. ಅದ್ರ ಜೊತೆಗೆ ಉಪ್ಪು ಹಾಕೋಬಹುದಾ? ಉಪ್ಪನ್ನ ಹಾಕೊಂಡಿದೀವಿ. ನಂತರ ಜೀರಿಗೆನ ಸಣ್ಣದಾಗಿ ಕುಟ್ಟಿಬಿಟ್ಟು ಅಂದ್ರೆ ಕುಟ್ಟ ಹಾಕ್ಬೇಕಾ ಅಥವಾ ಹಾಗೆ ಹಾಕ್ಬೇಕಾ?
1: ಹಾಗೆ ಹಾಕುದ್ರೆ ನಡೆಯುತ್ತೆ, ಪೌಡರ್.
0: ಓಕೆ, ಜೀರಿಗೆ ಹಾಕ್ಬೇಕು. ಆಮೇಲೆ ಶೇಂಗಾ ಹುರಿದ್ಬಿಟ್ಟು ಅದನ್ನ ಪುಡಿ ಮಾಡಿ ಅದನ್ನ ಹಾಕ್ಬೇಕು. ಇದೆಲ್ಲದನ್ನ ಹಾಕಿ ಆಮೇಲೆ ವಡೆ ಆಕಾರದಲ್ಲಿ ತಟ್ಟಿ ಬಿಸಿ ಎಣ್ಣೆಲಿ ಕರಿಬೇಕು. ಸರಿನಾ? ಓಕೆ, ತುಂಬಾ ಹೆಲ್ದಿ ಆಗಿರೋಂತ ಈ ಸಾಬು ಅಕ್ಕಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಹೆಲ್ದಿ ಆಗಿರೋಂತ ರೆಸಿಪಿನ ನಮ್ ಜೊತೆ ಹಂಚ್ಕೊಂಡ್ರಿ. ಅಡಿಗೆ ಮಾಡೋದು ನಿಮ್ ಹವ್ಯಾಸನ? ಹೇಗೆ ಅಡಿಗೆ ಮಾಡ್ತೀರಾ ನೀವು ಪ್ರತಿ ದಿವಸ?
1: ಖಂಡಿತ ಮೇಡಮ್, ಔಟ್ ಆಫ್ ಸ್ಟೇಷನ್ ಹೋದಾಗೆಲ್ಲ ಮಾಡ್ಕೊಂತೀವಿ. ನಾವು ಪಂಡರಪುರ ಯಾತ್ರೆ ಹೋಗ್ತೀವಿ ಪ್ರತಿ ವರ್ಷ, ಐದು ದಿನ ಕೂಡ ನಾವೇ ಅಡಿಗೆ ಮಾಡಿ ಊಟ ಮಾಡೋದು.
0: ಓ ಹೌದಾ? ಓಕೆ ಓಕೆ, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ, ತುಂಬಾ ಒಳ್ಳೆ ರೆಸಿಪಿನ ನಮ್ ಜೊತೆ ಹಂಚ್ಕೊಂಡ್ರಿ. ಕರೆಯಲಿ ಕೈ ರುಚಿ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ, ಹಾಗೆ FM ರೈನ್ಬೋನ ಕೇಳ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಸರ್, ನಿಮ್ಮ ಹೆಸರು ಇನ್ನೊಮ್ಮೆ? ಮೋಹನ್ ಅಲ್ವಾ? ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರು ನಮ್ಮ ಪ್ರೀತಿಯ ಕೇಳುಗ ಮೋಹನ್ ಅವರು ಕರೆ ಮಾಡಿದ್ರು. ಅವರ ರೆಸಿಪಿ ಸಾಬುದಾನ ವಡೆಯನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ನಿಮ್ಮೆಲ್ಲರಿಗೂ ಅವರು ಹೇಳಿದಂತಹ ರೆಸಿಪಿ ಅರ್ಥ ಆಗಿದೆ, ಹಾಗೆ ನೀವು ಸಹ ಇದನ್ನ ಟ್ರೈ ಮಾಡ್ತೀರಾ, ಹೇಗೆ ಇತ್ತು ಅಂತ ತಿಳಿಸ್ತೀರಾ ಅಂತ ಭಾವಿಸ್ತಾ ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 1 ಗಂಟೆ 10 ನಿಮಿಷದವರೆಗೆ ಮೂಡಿಬರುವ ಕಾರ್ಯಕ್ರಮ ಕರೆಯಲಿ ಕೈ ರುಚಿ ಕಾರ್ಯಕ್ರಮ ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಕರೆ ಮಾಡಿ, ಹಾಗೆ ನಿಮ್ಮಿಷ್ಟದ ರೆಸಿಪಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ 4 ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು 4 ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದರು.

0: ಸ್ವೀಕರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟ್ರೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಅಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ BJP ಅಧ್ಯಕ್ಷ ಮನಮೋಹನ್

ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ ಮೂವರು ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ ಎರಡು ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, June 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸ್ನೇಹಿತರೆ, ಸಮಯ ಆಗಿದೆ 1:49:49. ನೀವು ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಳಿರದ ಚಿತ್ರ ಲೀಲೆಯದು. ಬದುಕು ಕದನದ ತೆರನೆ ನೋಡೆ ಲೀಲೆಯ ಕದನ, ಮೊದಲು ಮುಗಿವುಗಳಿರದ ಚಿತ್ರ ಲೀಲೆಯದು. ಇದರೊಳೆಂದಿಗೂ ಮಿರದು ಸೋಲ್ ಗೆಲುವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ. ಇದರೊಳೆಂದಿಗೂ ಮಿರದು ಸೋಲ್ ಗೆಲುವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ.

ನಮ್ಮ ಬದುಕಿಗೆ ಯಾವುದೋ ಒಂದು ಫಲ ಇದೆ ಅನ್ನೋದು ನಮ್ಮ ನಂಬಿಕೆ ಅನೇಕ ಜನಗಳಲ್ಲಿದೆ. ಹೀಗೆ ಬದುಕಿದ್ರೆ ಇಂತಹ ಫಲ, ಪುಣ್ಯ ಮಾಡಿದ್ರೆ ಇಂತಹ ಸ್ಥಾನ, ಪುಣ್ಯ ಮಾಡಿದ್ರೆ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ಹೆಚ್ಚಿನ ಕಾಲದ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ನಕ್ಷತ್ರ ಆಗ್ಬಿಡ್ಬಹುದು, ಇವುಗಳ ಕಲ್ಪನೆಗಳೆಲ್ಲ ನಮಗಿದೆ. ನಿಜವಾಗಿಯೂ ಇವುಗಳಿಗೆ ನಾವು ಅರ್ಥ ಹೇಳುವುದು ಹೇಗೆ? ಇದೊಂದು ಆಟ ಅಂತ ಕರೀತಾರೆ. ಯುದ್ಧವೂ ಹೌದು, ಆಟವೂ ಹೌದು. ಅಂದರೆ ನಮಗೆ ಇದು ಯುದ್ಧ ಅನ್ನುವ ಎಚ್ಚರ ಇದ್ದಾಗ ಅದನ್ನು ತೀವ್ರತೆಯಿಂದ ಹೋರಾಡ್ತೀವಿ, ಗೆಲ್ಲಬೇಕು ಅನ್ನುವಂತಹ ಛಲದಿಂದ ಹೋರಾಡ್ತೀವಿ. ಆದರೆ ಇದು ಆಟ ಅನ್ನಿಸಿದಾಗ ಅಲ್ಲಿ ಈ ತೀವ್ರತೆಯ ಕೊಳಕಿರೋಲ್ಲ ಅಥವಾ ತೀವ್ರತೆಯ ಕಟುತನ ಇರೋಲ್ಲ. ಹೀಗಾಗಿ ನಮಗೆ ಈ ಎಚ್ಚರವೂ ಬೇಕು, ಛಲವೂ ಬೇಕು. ಬದುಕಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಬದುಕಿಗೆ ಆರಂಭ ಅಂತ್ಯಗಳಿವೆ, ಅವು ಹುಟ್ಟು ಮತ್ತು ಸಾವುಗಳು ನಿಜ. ಆದರೆ ಒಟ್ಟು ಬದುಕಿದೆಯಲ್ಲ, ಅಂದರೆ ಈ ಸಮಷ್ಟಿ ಬದುಕು, ಯಾವುದೋ ಅನಾದಿ ಕಾಲದಿಂದ ಇನ್ಯಾವುದೋ ಅನಾದಿ ಭವಿಷ್ಯದವರೆಗೆ ಸಾಗಿಕೊಂಡು ಹೋಗುವಂತಹ ಈ ಜೀವನ ಸಾತತ್ಯ, ಈ ಜೀವನ ವಾಹಿನಿ, ಇದಕ್ಕೆ ಸೋಲು ಗೆಲುವು ಇಲ್ಲ. ಅಂದರೆ ಒಂದು ರೀತಿ ನಮಗನ್ಸೋದು ಈ ಪ್ರಕೃತಿಯಲ್ಲಿ ಇರತಕ್ಕಂತಹದ್ದು ಈ ನಿರಂತರತೆ, ಸಾತತ್ಯ. ಇಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಸಮಷ್ಟಿಗೆ ಬೆಲೆ. ಹೇಗೆ ನದಿಯಲ್ಲಿ ಹರಿಯುವ ನೀರು ಅನೇಕ ಹನಿಗಳು ಅಥವಾ ನೀರಿನ ಕಣಗಳಿಂದ ಕೂಡಿರುತ್ತವೆ, ಆದರೆ ಪ್ರತಿಯೊಂದು ಕಣಕ್ಕೂ ನದಿಯಲ್ಲಿ ವಿಶೇಷವಾದ ಅಸ್ತಿತ್ವ ಇಲ್ಲ. ಅದು ಒಟ್ಟು ನದಿಯ ಹರಿಯುವಿಕೆಗೆ ತನ್ನ ಪಾತ್ರವನ್ನು ಅಥವಾ ತನ್ನ ಪ್ರಯತ್ನವನ್ನು ಸೇರಿಸ್ತಕ್ಕಂತಹದ್ದು ಅಷ್ಟೆ. ಹಾಗಾಗಿ ಇರುವಾನಂದವೇ ಇದರ ಅವಸಾನಂ ಅಂತ ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ. ಬದುಕು ಅಂದರೆ ಯಾವುದು? ಇರುವುದೇ ಅದರ ಗುರಿ, ಇರುವುದನ್ನು ಹೊರತಾಗಿರೋ ಯಾವುದೋ ಒಂದು ಗುರಿ ಇದೆ ಅಂತಲೋ, ಆ ಗುರಿಯ ಸ್ವರೂಪ ಏನು, ಅದಕ್ಕೆ ಅನುಗುಣವಾಗಿ ನಾನು ಬದುಕಬೇಕು ಅಂತಲೋ ನಾವು ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಬದುಕು ಅಂದರೆ ಬದುಕು. ಕನ್ನಡದಲ್ಲಿ ಬದುಕು ಅಂದರೆ ಎರಡು ಅರ್ಥ ಇದೆ. ಬದುಕು ಅಂದರೆ ಜೀವನ ಅನ್ನೋ ಅರ್ಥವೂ ಇದೆ, ಜೀವಿಸು ಅನ್ನೋ ಅರ್ಥವೂ ಇದೆ. ಜೀವನ ಅಂದರೆ ಏನು? ಜೀವಿಸುವುದೇ ಅಷ್ಟೇ. ಅದಕ್ಕೆ ಹೊರತಾಗದ್ದು ಏನೋ ಇದೆ ಅನ್ನುವಂತಹ ಆಲೋಚನೆ ನಮಗೆ ಬೇಕಿಲ್ಲ.

ಕದಿ ಬೆಳೆದ ನಲುಮೆಯೊಂದು ಕಡೆ, ನರಜೀವನದ ರಣದಿ ವಿಧಿಯ ಬಲ ಒಂದು ಕಡೆ, ಚಿರವಿವೇ ಕದಿ ಬೆಳೆದ ನಲುಮೆಯೊಂದು ಕಡೆ, ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ. ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ.

0: ಮಾನವ ಜೀವನದ ಎರಡು ಶಕ್ತಿಗಳು ಅಂದರೆ ಪ್ರಾಯಶಃ ಇಲ್ಲಿ ಡಿ ವಿ ಜಿ ಹೇಳ್ತಾ ಇರೋದು, ಮನುಷ್ಯನ ಬದುಕು ಸಫಲವಾಗಬೇಕಾದ್ರೆ ಅಥವಾ ಮನುಷ್ಯನ ಬದುಕು ನೆಮ್ಮದಿಯಿಂದ ಕೂಡಿರಬೇಕಾದ್ರೆ ಸ್ವಂತ ಪ್ರಯತ್ನದ ಜೊತೆಗೆ ವಿಧಿಯ ನೆರವು ಬೇಕು ಅನ್ನೋದು ಅವರ ಉದ್ದೇಶ ಇದ್ದಾಗ ಕಾಣಿಸುತ್ತೆ. ವಿಧಿ ಅಂದರೆ ಏನು ಅನ್ನುವುದು ಮತ್ತೆ ಮತ್ತೆ ಅನೇಕ ಜನಗಳು ಎಲ್ಲ ಕಾಲಗಳಲ್ಲಿಯೂ ಪ್ರಶ್ನಿಸ್ಕೊಂಡು ಬಂದ ರೀತಿ. ಅದಕ್ಕೆ ಒಂದು ಇದೆಯೇ, ವಿಧಿ ಅಂದರೆ ಏನು ಅನ್ನುವಂತಹ ಚರ್ಚೆ ಸದಾಕಾಲ ನಡೆದಿರತಕ್ಕಂತಹದ್ದು. ಆದರೆ ಈ ವಿಧಿ ಅನ್ನೋದು ನಮ್ಮನ್ನು ಮೀರಿದ ಒಂದು ನಿಯಂತ್ರಕ ಶಕ್ತಿ ಅಂತ ಭಾವಿಸ್ಕೊಂಡು ಆ ಎಚ್ಚರದಿಂದ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾಗ, ಆ ಎಚ್ಚರ ಕೊನೆಯವರೆಗೂ ಇದ್ದಾಗ ನಮ್ಮ ಜೀವನಕ್ಕೆ ಸಾರ್ಥಕ್ಯ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ. ನಲುಮೆ ಅಂತ ಕರೀತಾ ಇದ್ದಾರೆ, ವಿವೇಕಪೂರ್ಣವಾಗಿ ನಡೆಯುವ ನಲುಮೆ. ನಲುಮೆ ಅಂದರೆ ಒಂದು ರೀತಿಯ ಪ್ರೀತಿ, ಬದುಕಿನ ಬಗೆಗಿನ ಪ್ರೀತಿ. ನಾವು ಬದುಕಬೇಕು, ಈ ಬದುಕಿನ ಬಗ್ಗೆ ವಿಶೇಷವಾದಂತಹ ಆತ್ಮೀಯತೆಯನ್ನು ಆಪ್ತತೆಯನ್ನು ಒಳಗೊಳ್ಳಬೇಕು. ಆಗ ಮಾತ್ರ ಬದುಕು ನಮಗೆ ನಿರಾಶೆಯನ್ನು ಉಂಟು ಮಾಡೋದು ಇಲ್ಲ, ಹೋರಾಟ ಅಂತ ಅನಿಸೋದು ಇಲ್ಲ, ಸಾಕಪ್ಪ ಅನ್ನುವಂತಹ ವೈರಾಗ್ಯವನ್ನು ಉಂಟು ಮಾಡೋದಿಲ್ಲ. ಯಾರು ನಲುಮೆಯನ್ನು ಕೊನೆವರೆಗೂ ಉಳಿಸ್ಕೊಳ್ತಾರೆ, ನಾವು ಜೀವನ ಪ್ರೀತಿ ಅಂತ ಕರಿತೀವಿ. ಪ್ರಾಯಶಃ ಡಿ ವಿ ಜಿಯಲ್ಲಿ ಹೇಳ್ತಾ ಇರೋದು ಆ ಜೀವನ ಪ್ರೀತಿಯನ್ನು. ಜೀವನ ಪ್ರೀತಿ ಅಂದರೆ ಬದುಕಿಗೆ ಕೊನೆ ಇದೆ, ಆದರೆ ಆ ಕೊನೆ ಬರುವುದರ ಮುಂಚೆ ನಾನು ಮಾಡಬೇಕು ಅಂತಿರೋದನ್ನು ಮಾಡಬೇಕಾದದ್ದನ್ನು ಮಾಡಿಯೇ ತೀರುವ ಒಂದು ರೀತಿಯ ಛಲ ಮತ್ತು ಆಸೆ ಇವೆರಡೂ ಇರಬೇಕು. ಇದನ್ನೇ ಪೌರುಷ ಅಂತ ಕರೀತಾರೆ. ಪೌರುಷ ಅಂದರೆ ಪುರುಷ ತನ್ನನ್ನು ಅವಲಂಬಿಸಿ ಮಾಡುವಂತಹ ಕೆಲಸ. ಆ ಪೌರುಷವೇ ನಿಜವಾದ ಗೆಲುವು. ಪೌರುಷ ಅಂದರೆ ಕೊನೆಯವರೆವಿಗೂ ನಾನು ಸಂಪೂರ್ಣವಾಗಿ ಇಲ್ಲ ಅನ್ನುವಂಥ ಭಾವನೆಯನ್ನು ಬಿಟ್ಟು ತನ್ನತನವನ್ನು ತೋರ್ಪಡಿಸ್ಕೊಳ್ಳೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಸ್ನೇಹಿತರೆ, ಸಮಯ ಆಗಿದೆ 1:32 ಸೆಕೆಂಡ್ಗಳು. ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಮೊದಲ ಗೀತೆ, ಚಾರ್ಲಿ 777 ಚಿತ್ರದ ಹಾಡು. ಹರಿಶಂಕರ್ ಕೆಎಸ್ ಹಾಗೂ ಸಂಗಡಿಗರು ಹಾಡಿರುವಂತಹ ಈ ಹಾಡಿಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ನೋಬಿನ್ ಪಾಲ್ ಅವರ ಸಂಗೀತವಿದೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹ್ಯ.

ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಸ್ನೇಹಿತರೆ, ಸಮಯ ಆಗಿದೆ 1:45:49. ಈ ಸಮಯ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಆಚಾರ್ ಅಂಡ್ ಕೋ ಚಿತ್ರದ ಹಾಡು. ಎಂಜಿ ದೀಪಿಕಾ ಕುಮಾರ್ ಹಾಗೂ ಬಿಂದು ಮಾಲಿನಿ ಮತ್ತು ಪ್ರೀತಿ ಭದ್ರಾ ಭಾರದ್ವಾಜ್ ರವರ ಧ್ವನಿಯಲ್ಲಿರುವಂತಹ ಈ ಹಾಡು ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ ಹಾಗೂ ಬಿಂದು ಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ಕೇಳಿ ಎಂಜಾಯ್ ಮಾಡಿ.

0: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನ ಕೇಳುವಂತಹ ಸಮಯ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಬಹುಪರಾಗ್ ಚಿತ್ರದಿಂದ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಹಾಡಿಗೆ ಸುನಿ ಅವರ ಸಾಹಿತ್ಯ ಹಾಗೂ ಭರತ್ ಬಿಜೆ ಭರತ್ ಅವರ ಸಂಗೀತ.

ಲಂಚ್ ಬಾಕ್ಸ್ ಕಾರ್ಯಕ್ರಮದ ಕೊನೆಯ ಗೀತೆ ಬರ್ತಾ ಇದೆ. ಆದಿ ಚಿತ್ರದ ಗೀತೆ ವಿದ್ಯಾ ಅವರ ಧ್ವನಿಯಲ್ಲಿ, ಕವಿರಾಜ್ರವರ ಸಾಹಿತ್ಯ ಹಾಗೂ ಗುರುಕಿರಣ್ರವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ 8 ಕೊನೆಯ ದಿನವಾಗಿದೆ. 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು 11 ಕೊನೆಯ ದಿನವಾಗಿದೆ. ಮತದಾನ 18 ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ DAJGUA ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ICCR ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ICCR ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4ರೊಳಗೆ ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. 13

152,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು.
4: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಬಂದಳು.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 2:46. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
2: ಆಕಾಶವಾಣಿ
3: ವೀರಪ್ಪನ್ ಅಡಗುದಾಣ ತಲುಪಿದ ಆಕಾಶವಾಣಿಯ ರಾಜಕುಮಾರ.
4: ಸಂದಿಗ್ಧದಲ್ಲಿ ನಮ್ಮ ಮಾಧ್ಯಮವಲ್ಲದೆ ಬೇರಾವ ಮಾಧ್ಯಮವೂ ಸಾಟಿ ಇಲ್ಲ.
3: ಮಿಂಚು ಕಿರು ರೂಪಕಗಳ ಸವಾರ.
5: ನೋಡು ನೋಡುತ್ತಿದ್ದಂತೆ ಸ್ಟಿಕ್ಕನ್ನು ಗಗನಕ್ಕೆ ಚಿಮ್ಮಿಸಿ ಚಮೇಲಿಯ ತಲೆಗೆ ಗುರಿ ಇಟ್ಟ. ಓ ದೇವರೇ, ಕ್ಷಣಾರ್ಧದಲ್ಲೊಂದು ಕೊಲೆ ಜರುಗಿಯೇ ಬಿಟ್ಟಿತು.
3: ಮಾರ್ಕೆಟಿಂಗ್ ಮಂತ್ರ ಜಪಿಸಿ ಬದಲಾವಣೆಗೆ ಒಡ್ಡಿಕೊಂಡ ಗುರಿಕಾರ.
6: ನೇರವಾದ ಮಾತು, ನೇರವಾದ ಗುರಿ.
3: ಶ್ರೋತೃಗಳಿಗೆ ಉಣಿಸಿದರು ಕಾಕಂಬಿ ಸಾರ.
7: ಸಮಸ್ತ ಕನ್ನಡಿಗರ ಕಾಮನ್ ಬಿಲ್ ಅರ್ಪಿಸುವ ಕಾಕಂಬಿ.
8: ಕಾಕಂಬಿ
3: ಉದಯಾದ್ರಿ.
4: ಸ್ವಿಮ್ಮಿಂಗ್ ಪೂಲಿಗೆ ಸೇರ್ಕೋತೀವಿ ಈಜ್ ಕಲಿಬೇಕು ಅಂತ. ಯಾರು ಈಜ್ ಕಲ್ಸಲ್ಲ, ತಳ್ಳಿಬಿಟ್ಟು ಒಟ ಹೊಡ್ತಾರೆ. ನೀವು ಬದುಕಬೇಕು ಅಂದರೆ ಈಜ್ ಹೊಡಿಬೇಕು. ಹೇಗೆ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾವೇ ಕಲಿತಾ ಹೋದು, ನಾವೇ ಗುರುವಾದ.
9: ನಾನು ಕೆಲಸ ಮಾಡಿದ 6.5 ವರ್ಷದಲ್ಲಿ ಒಂದೇ ಒಂದು ದಿನವಾದರೂ ಕೂಡ ನಾನು ನಿಮ್ಮ ಶ್ರೀನಿವಾಸ್ ಪ್ರಸಾದ್ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳುವ ಅವಕಾಶ ಸಿಗಲೇ ಇಲ್ಲ. ಅಷ್ಟು ಕಟ್ಟುನಿಟ್ಟಾಗಿತ್ತು. ಅನೌನ್ಸ್ಮೆಂಟ್ಗಳನ್ನು ಬರೆಯೋದು, ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡೋದು, ಇದು ಬಹಳ ಮುಖ್ಯವಾಗಿತ್ತು.
3: ರಸಪ್ರಶ್ನೆಗಳ ರಾಜ ಎನಿಸಿಕೊಂಡವರು, ಒಗಟಿನ ಜಿಗುಟನ್ನು ಹಚ್ಚಿದವರು, ಸಿನಿಮಾ ಸಿನಿಮಾ ಸಿನಿಮಾ ಎಂದವರು ಶ್ರೀನಿವಾಸ ಪ್ರಸಾದ್.
10: ರೇಡಿಯೋ ರೂಪಾಂತರ ಹಾಗೂ ನಿರೂಪಣೆ ಶ್ರೀನಿವಾಸ ಪ್ರಸಾದ್.
3: ಉದಯಾದ್ರಿ ಮತ್ತು ಶ್ರೀನಿವಾಸ ಪ್ರಸಾದ್ ಇಬ್ಬರು ಓದಿದ್ದು ಮೆರೈನ್ ಜಿಯಾಲಜಿ, ಸಮುದ್ರ ಭೂವಿಜ್ಞಾನ. ಬಿದ್ದದ್ದು ಮಾತೆಂಬ ಸಮುದ್ರಕ್ಕೆ, ಸಂಚಾರ ಮಾಡಿದ್ದು ಆಕಾಶದಲ್ಲಿ, ತಲುಪಿದ್ದು ಭೂಮಿಯ ಶ್ರೋತೃಗಳನ್ನು. ವಿಜ್ಞಾನ ಓದಿದರು ಸಾಹಿತ್ಯದ ಗೀಳು. ಇಬ್ರು ಆಕಾಶವಾಣಿ ಸೇರಿದ್ದು 1984. ಉದಯಾದ್ರಿ ಹಾಗೂ ಶ್ರೀನಿವಾಸ ಪ್ರಸಾದ್.
4: ನಾನು ಹೋದ ಮೊದಲನೇ ವಾರ ಏನು 10ನೇ ದಿವಸ ಮುನ್ನೋಟ ಅಂತ 20-30 ಟೇಪ್ಗಳನ್ನು ಜೋಡಿಸ್ಬಿಟ್ಟು ಟೇಬಲ್ ಮೇಲೆ ನೀನು ಇವತ್ತು ಇದನ್ನು ಮಾಡಬೇಕು ಅಂತ ಹೇಳಿ ಒಟ್ಟೋಗ್ತಾ ಇರ್ತಾರೆ. ಹೇಗೆ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾನೇ ಕಲಿತಾ ಹೋದು.
3: ಉದಯಾದ್ರಿ ಪ್ರಸಾರ ಯಾತ್ರೆ ಆರಂಭಿಸಿದ್ದು ಮಂಗಳೂರಿನಿಂದ.
4: ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾಗ ನಿಮ್ಗೆ ಏನು ಅನುಕೂಲ ಇರುತ್ತೆ ಅಂತಂದ್ರೆ ಬೇರೆಯವರ ಕಾರ್ಯಕ್ರಮಗಳನ್ನು ಕೇಳ್ತೀರ.
3: 1991 ಕಾರ್ಯಕ್ರಮ ನಿರ್ವಾಹಕರಾಗಿ ಬೆಂಗಳೂರಿಗೆ ಬಂದರು.
4: ಬೆಂಗಳೂರಿಗೆ ಬಂದ ಜ್ಯೋತ್ಸ್ನಾ ಕಾಮತ್ ಅವರಿದ್ರು. ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ರಷ್ಟೇ ಅವರು ಮೆಚ್ಚಿದ್ರು. ಜ್ಯೋತ್ಸ್ನಾ ಕಾಮತ್ ಅವರ ಪ್ರೀತಿ ವಾತ್ಸಲ್ಯ ನನಗೆ ದಕ್ತು. ಅದರಲ್ಲಿ ನಾನು ಭಾಗ್ಯಶಾಲಿ, ನಾನು ಅದನ್ನು ಹೇಳಲೇಬೇಕು. ಮೊದಲ ಕೆಲ ದಿನಗಳಲ್ಲಿ ಅವರು ನನ್ನ ಕೈಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸರಣಿ ಕಾರ್ಯಕ್ರಮಗಳನ್ನು ಮಾಡಿ ಕ್ಯಾಸೆಟ್ ರೂಪದಲ್ಲಿ ತಂದು ಅದನ್ನು ಲೇಖನಗಳ ರೂಪದಲ್ಲೂ ಕೂಡ ಪ್ರಕಟವಾಯಿತದು. ಆ ಥರದ್ದು 2 ಸೀರಿಯಲ್ಗಳನ್ನು ನನ್ನ ಕೈಲಿ ಮಾಡಿಸು.
3: ಶತಮಾನದ ಅಪಹರಣ ಎಂದೇ ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾದಾಗ ವೀರಪ್ಪನ್ ರೇಡಿಯೋ ಕೇಳ್ತಾರೆ ಎಂಬ ಜಾಡು ಹಿಡಿದು ಆಕಾಶವಾಣಿ ಮೂಲಕ ವರನಟನ ಯೋಗಕ್ಷೇಮ ನೋಡಿಕೊಂಡು ಆಕಾಶವಾಣಿಯ ಶಕ್ತಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಅಡುಗುದಾಣಕ್ಕೆ ಸಂದೇಶ ರೂಪಿಸಿದರು.
4: ನನಗಿನ್ನೂ ನೆನಪಿದೆ, ನೋಡಪ್ಪ ಇದು ರಾಜ್ಕುಮಾರ್ ಕಿಡ್ನಾಪ್ ಆಗಿದೆ, ಈ ಸಂದರ್ಭದಲ್ಲಿ ನಮ್ಮ ಪಾತ್ರ ಬಹಳ ಜವಾಬ್ದಾರಿದು, ನೀನು ನಿಭಾಯಿಸಬೇಕು. ಏನು ಮಾಡಬೇಕು, ರಾಜ್ಕುಮಾರ್ ಅವನ್ನು ಮುಟ್ಟೋಕೆ ಯಾವ ಮಾಧ್ಯಮಗಳು ಸಾಧ್ಯ ಇಲ್ಲ. ಮುಟ್ಟೋದೇನಿದ್ರೂ ಅಕಸ್ಮಾತ್ ನಮ್ಮದೇ. ಯಾಕಂತಂದರೆ ಅಷ್ಟರಲ್ಲಾಗಲೇ ನಮಗೆ ಖಾತರಿಯಾಗುತ್ತಿತ್ತು ವೀರಪ್ಪನ್ ರೇಡಿಯೋ ಕೇಳ್ತಾನೆ.
5: ಅಡವಿಯಲ್ಲಿರುವ ವರನಟ ರಾಜ್ಕುಮಾರ್ ಅವರಿಗೆ ಕುಟುಂಬದ ಸಂದೇಶ.
11: ರೀ, ನಾನು ನಿಮ್ಮ ಪಾರ್ವತಿ ಮಾತಾಡ್ತಾ ಇದ್ದೀನಿ.
0: ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ, ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲರೂ ಎಲ್ಲರೂ ನಿಮ್ಮದೇ ಯೋಚನೆ, ಎಲ್ಲರೂ ನೀವು ಬರಬೇಕು ಬರಬೇಕು ಬರಬೇಕು, ನಿಮ್ಮನ್ನು ನೋಡಬೇಕು ಅಂತ.
3: ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಣ್ಣ ಅವರು ಅರಣ್ಯದಿಂದ ಬಿಡುಗಡೆ ಹೊಂದಿ ಬಂದ ಮೇಲೆ ಮೊದಲ ಸಂದರ್ಶನ ನಿಮಗೆ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಅಂತೆಯೇ ನಡೆದುಕೊಂಡಾಗ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಸಂದರ್ಶನ.
2: ನಾಡಿಗಾಗಮಿಸಿದ್ದು ನಮ್ಮ ಅಪಾರ ಶ್ರೋತೃಗಳಿಗಂತೂ ಬಹಳ ಸಂತೋಷ.
8: ನನಗೂ ಅಷ್ಟೇ. ಆ ಸಂತೋಷನ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೃದಯ ತುಂಬಿ ಬರುತ್ತೆ. ಯಾವ ನನ್ನ ಅಭಿಮಾನಿಗಳನ್ನ ದೇವರುಗಳು ಅಂತ ಹೇಳ್ತಾ ಇದ್ದೀನಿ, ಅವರುಗಳನ್ನ ಎಷ್ಟು ಬೇಗ ನಾನು ಕಾಣ್ತೀನೋ ಅಥವಾ ಕಾಣಕ್ಕೆ ಆಗುತ್ತೋ ಇಲ್ವೋ ಅನ್ನೋಂಥ ಸಂದೇಹ ಕೂಡ ನನ್ನಲ್ಲಿ ಮೂಡಿತ್ತು. ಆವಾಗ ನನ್ನಲ್ಲಿ ಹೇಳಬೇಕು ಅಂದರೆ ಆಕಾಶವಾಣಿ ನಮಗೆ ಬಹಳ ಹತ್ತಿರದಲ್ಲಿತ್ತು. ಯಾವಾಗ ಸುದ್ದಿ ಸಮಾಚಾರಗಳು ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ ನಾವು.
3: ಇದು ಕೂಡ ಶತಮಾನದಲ್ಲಿ ಒಬ್ಬ ಪ್ರಸಾರಕನಿಗೆ ದಕ್ಕಿದ ಅಪರೂಪದ ಅವಕಾಶ. ಸ್ಪಂದನ ಕಾರ್ಯಕ್ರಮದ ಯಶಸ್ಸು ಉದಯಾದ್ರಿ ಅವರ ಮತ್ತೊಂದು ಸಾಧನೆ.
4: ಪ್ರಭು ಅವರು ಇನ್ನು ಮುಂದೆ ನೀನು ಹಾಗೆ ಮಾಡೋ ಹಾಗಿಲ್ಲ, ನಿಂದು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು, ಸಮಸ್ಯೆಯನ್ನ ಬೆನ್ನತ್ತಿ ಹೋಗಿ ಪರಿಹಾರವನ್ನ ದೊರಕಿಸ್ಬೇಕು ಅಂದರು. ಅವ್ರ ಬಾಯಲ್ಲೇ ಸಮಸ್ಯೆ ಹೇಳಿಸೋದು, ಇದನ್ನು ಪರಿಹಾರ ಮಾಡೋದು, ಎರಡನೇ ದಿವಸ ಮೂರನೇ ದಿವಸ ಪರಿಹಾರ ಹಾಕೋದು. ಒಮ್ಮೆ ಅವರ ಹೃದಯವನ್ನು ಗೆದ್ದುವ ಮೂರು ತಿಂಗಳು ಮಾಡ್ತಾರೇನೋ ನಂಬಿಕೆ ಬಂದ್ಬಿಡ್ತಾ ಅವರಿಗೆ ಆಕಾಶವಾಣಿ ಕ್ಯೂ. ಒಂದು ಅಂತಾರಾಷ್ಟ್ರೀಯ ಸಮಸ್ಯೆ ಬಂತು. ಸಗಾಯ್ ಮೇರಿ ಹೆಸರು ಜ್ಞಾಪಕ ಇದೆ. ಆಕೆ ಈ ದುಬೈಗೆ ತನ್ನ ಕುಟುಂಬವನ್ನು ಸಲುಹುವ ಸಲುವಾಗಿ ಹೆಚ್ಚಿನ ಸಂಭಾವನೆ ಸಿಗುತ್ತೆ ಅಂತ ಹೋಗ್ಬಿಟ್ರು. ಅವ್ರ ಅಣ್ಣ ಇಲ್ಲಿದ್ದರು. ಒಂದು ದಿನ ಆಗ ಸ್ಪಂದನದ ವಿಭಾಗಕ್ಕೆ ಬಂದರು ಅವರ ಅಣ್ಣ. ಬಂದವರು ಒಂದು ತಮಿಳಿನಲ್ಲಿ ಪತ್ರ ತಂದಿದ್ರು. ನೀವು ಒಂದು ಸ್ವಲ್ಪ ದಯಮಾಡಿ ಇದನ್ನು ಮಾತಾಡಬೇಕು ಅಂದಾಗ ನಾವು ಈ ತಮಿಳು ಮತ್ತು ಕನ್ನಡ ಬಲ್ಲವರನ್ನ ಒಂದು ಸ್ವಲ್ಪ ಭಾಷಾಂತರ ಮಾಡೋದಕ್ಕೆ ಹೇಳೋದು. ಪತ್ರ ಘನಘೋರ ಪತ್ರ ಅದು. ಆಕೆ ಕದ್ದು ಬರೆದು ಆ ಎದುರುಗಡೆಯ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡನ್ನು ರಿಕ್ವೆಸ್ಟ್ ಮಾಡಿ ಆ ಪತ್ರನ ಹಾಕಿರೋದು ಅಣ್ಣಂಗೆ. ಏನೇನು ಹಿಂಸೆ ಪಡ್ತೀನಿ ವಿವರಿಸಿ ಬರೀತಾ ಇದ್ರು. ತಕ್ಷಣವೇ ವಿಧಾನಸೌಧಕ್ಕೆ ಹೋದೋ, ಗೃಹ ಮಂತ್ರಿಯನ್ನು ಭೇಟಿಯಾದೋ. ಆಗ ಗೃಹ ಮಂತ್ರಿಗಳು ಬಹಳ ಅದನ್ನು ಅಷ್ಟರಲ್ಲಿ ನಮ್ಮ ಸ್ಪಂದನಕ್ಕೊಂದು ಹೆಸರು ಕೂಡ ಬಂದಿತ್ತು. ತಕ್ಷಣವೇ ಅವರು ಡೆಲ್ಲಿಯ ರಾಯಭಾರಿ ಕಚೇರಿಯನ್ನು ಮಾಡಿ, ಅಲ್ಲಿಂದ ದುಬೈನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಡಿ ಕೇವಲ ಒಂದು ತಿಂಗಳಲ್ಲಿಯೇ ಆಕೆನ ರಕ್ಷಿಸಿ ಕರ್ಕೊಂಡ್ಬಿಟ್ರು ಬೆಂಗಳೂರಿಗೆ. ಇದನ್ನು ನಮ್ಮ ಎಲ್ಲ ಕರ್ನಾಟಕದ ಪತ್ರಿಕೆಗಳು ಮೊದಲನೇ ಪುಟದಲ್ಲಿ ಪ್ರಕಟಿಸಿದ್ದು, ಮತ್ತು ಆಕಾಶವಾಣಿಯ ಈ ಸಾಹಸವನ್ನು ಬಣ್ಣಿಸಿತು.
3: ತಂದೆ ರಜತಾದ್ರಿ ಎಸ್, ತಾಯಿ ನಾಗಲಾಂಬಿಕ. ಹುಟ್ಟಿದ್ದು ಆಗಸ್ಟ್ 5ನೇ ತಾರೀಕು 1959. ಆಕಾಶವಾಣಿ ಸೇರಿದ್ದು 1984. ಮಂಗಳೂರು, ಬೆಂಗಳೂರು, ಮೈಸೂರು, ಬೆಂಗಳೂರು ದೂರದರ್ಶನ ಮತ್ತು ಬೆಂಗಳೂರು ವಿವಿಧ ಭಾರತಿ ಕೇಂದ್ರಗಳಲ್ಲಿ ಸೇವೆ. ಮನೆಯಲ್ಲಿ ಸಾಹಿತ್ಯದ ವಾತಾವರಣ, ತಂದೆಯೇ ಗುರು, ಸ್ಫೂರ್ತಿ, ಮಾರ್ಗದರ್ಶಕ.
4: ಬಾಲ್ಯದಲ್ಲಿ ನಮ್ಮ ತಂದೆ ಕನ್ನಡ ಸಾಹಿತ್ಯಗಳ ಬಗ್ಗೆ ಚರ್ಚೆ ಮಾಡೋರು, ಗ್ರಂಥಗಳ ಬಗ್ಗೆ ಚರ್ಚೆ ಮಾಡೋರು, ಕುವೆಂಪುವಿನ ಸಂಪೂರ್ಣ ಸಾಹಿತ್ಯದ ಪರಿಚಯ ಮಾಡಿಕೊಟ್ಟವ್ರು ನಮ್ಮ ತಂದೆ.
3: ಆಡುಮಾತಿನ ಚಾಟ್ ಶೋ ಇರಲಿ, ಮಂತ್ರಿಗಳ ಜೊತೆ ನೇರ ಫೋನ್ ಇನ್ ಇರಲಿ, ನಾಟಕವಿರಲಿ, ರೂಪಕವಿರಲಿ, ಸಂದರ್ಶನ, ಸಂವಾದ, ಚರ್ಚೆ, ಹರಟೆ, ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮದೇ ವಿಭಿನ್ನ ಪ್ರಸ್ತುತೀಕರಣಕ್ಕೆ ಹೆಸರಾದವರು ಉದಯಾದ್ರಿ.
4: ದೇವರು ನೇನೋ ಬೈದು ಬಿಟ್ಟೆ. ದೇವರು ನಿನಗೆ ಶಾಪ ಕೊಟ್ಟಿದ್ದು, ವರ ಕೊಟ್ಟಿದ್ದು.
11: ಒಂದ್ ಪ್ರಕಾರ ಹೇಳಬೇಕು ಅಂದ್ರೆ ದೇವರು ನನ್ಗಂತೂ ವರ ಅಂತೂ ಕೊಟ್ಟಿಲ್ಲ, ಅದು ಶಾಪನೇ ಕೊಟ್ಟಿರೋದು ನನ್ಗೆ.
3: ಒಂದು ಮಾರ್ಕ್ಸ್ ಪ್ರಶ್ನೆಗಳಿಗೆ ಉದಯಾದ್ರಿ ಉತ್ತರಗಳು. ನಿಮಗೆ ಇಷ್ಟವಾಗುವ ಪ್ರಸಾರದ ಪ್ರಕಾರ,
4: ರೂಪಕಗಳ ಕೊಡುವ ಸುಖ ಇದೆಯಲ್ಲ, ಅದು ನೀವು ಬಹುಶಃ ನಿಮಗೆ ಇನ್ಯಾವುದು ಇನ್ಯಾರು ಕೊಡೋಕ್ಕಲ್ಲ. ಅದೊಂಥರ ನೀವು ಬೇರೆ ಬೇರೆ ಎಷ್ಟೋ ಒಂದು ಭೋಜನ ರೆಡಿಯಾಗಿರಲಿ ಅಥವಾ ನೀವು ಸೌದಿರಲಿ, ಅಮ್ಮ ಮಾಡಿಕೊಟ್ಟು ಚಿತ್ರಾನ್ನ ಇದ್ದಂಗೆ. ನಂಗೆ
3: ಮಾರ್ಕೆಟಿಂಗ್ ಬಗ್ಗೆ,
4: ನಮ್ಮ ಸೃಜನಶೀಲತೆಯನ್ನು ನಾವು ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆಕಾಶವಾಣಿಗೆ ಒಂದಷ್ಟು ದುಡ್ಡು ಬಂತು ಜಾಹೀರಾತುಗಳ ಮೂಲಕ. ನಾವು ಯಾವತ್ತಿಗೂ ನಮ್ಮ ಗುರಿಯನ್ನು ಮುಟ್ಟಿದ್ದೇವೆ. ಇಷ್ಟು ದುಡಿಬೇಕು ಅಂತ ಗೆರೆ ಹಾಕಿರುತ್ತಲ್ಲ, ಅದು ಪ್ರಸಾರ ಭಾರತಿ ಆದಮೇಲೆ. ನಾನಂತೂ ಬಹುಶಃ ನಾನು ಕೊಟ್ಟ ಗುರಿಯನ್ನು ನಾನು ಸಾಧಿಸಿದ್ದೀನಿ.
3: ಬೇರೆಯವರಿಗೆ ಅಂದರೆ ಯೂತ್ಗೆ ಏನು ಹೇಳ್ತೀರಿ?
4: ಆಕಾಶವಾಣಿಯಲ್ಲಿ ನೀವು ಇರುವಷ್ಟು ದಿವಸವೂ ಕೂಡ ನಿಮಗೆ ವಯಸ್ಸಾಗಿರೋಲ್ಲ, ದೇಹಕ್ಕಾಗಿರುತ್ತೆ ಮನಸ್ಸಿಗಾಗಿರೋಲ್ಲ.
3: ಶತಮಾನದ ಅಪಹರಣ ಸಂದೇಶ ಸೂತ್ರಧಾರ ಪ್ರಸಾರಕ ಉದಯಾದ್ರಿ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ.
4: ನನಗೆ ಎರಡು ಯೂನಿವರ್ಸಿಟಿಲಿ ಓದ್ಕೊಂಡ್ಬಂದೆ, ಅವೆಲ್ಲ ಅಕ್ಷರ ಕಲಿಸ್ತು, ಬದುಕನ್ನು ಕಲಿಸ್ಲಿಲ್ಲ. ಇವತ್ತಿಗೂ ಕೂಡ ಆಕಾಶವಾಣಿಯಲ್ಲಿ ಯಾರಾದರೂ ಪಾಸಾಗಿ ಬಂದ್ಬಿಟ್ರೆ ಅಲ್ಲಿ ಕೂತು ಅವನು ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲ. ಚಿರನೂತನ ಚಿರಂಜೀವಿ ಶಕ್ತಿ ಈ ಮಾಧ್ಯಮಕ್ಕಿದೆ. ಇಲ್ಲಿ ಕೆಲಸ ಮಾಡಿದ ಒಂದು ಧನ್ಯತಾ ಭಾವ ಅಂತೂ ನನ್ನಲ್ಲಿದೆ.
3: ಕಾರ್ಯಕ್ರಮಗಳಿಗೆ ಉದಕ ಉತ್ಸಾಹದ ಹುಲಿ ಉದಯಾದ್ರಿ. ಶ್ರೀನಿವಾಸ ಪ್ರಸಾದ್ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಉದ್ಘೋಷಕರಾಗಿ ವೃತ್ತಿ ಪಯಣ ಆರಂಭ.
9: ನಮ್ಮನೆಗೆ ರೇಡಿಯೋ ಬಂದಿದ್ದೇ ನಾನು ಸುಮಾರು PUC ಓದುವಂತಹ ಕಾಲಕ್ಕೆ. ಅವಕಾಶ ಸಿಕ್ಕಾಗ ರೇಡಿಯೋದಲ್ಲಿ ತುಂಬಾ ಕೇಳ್ತಾ ಇದ್ದಿದ್ದು ಹಿಂದಿ ಚಿತ್ರಗೀತೆಗಳನ್ನ, ಅದರಲ್ಲೂ ಹಳೆಯ ಹಿಂದಿ ಚಿತ್ರಗೀತೆಗಳು ಅಂದ್ರೆ ತುಂಬಾ ಪ್ರಾಣ, ಜೊತೆಯಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನ.
3: ಓದುತ್ತಿರುವಾಗ ಮಂಗಳೂರು ಆಕಾಶವಾಣಿಯ ಯುವವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಆಗ ಮುಂದೆ ತಾನು ಆಕಾಶವಾಣಿ ಸೇರ್ತೇನೆ ಎಂಬ ಕಲ್ಪನೆಯು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರಲಿಲ್ಲ.
9: ನಾಟಕ ರೂಪಕಗಳಿಗೆ ಧ್ವನಿ ಕೊಡೋದು, ಸ್ಕ್ರಿಪ್ಟ್ ಬರೆಯೋದು, ಅನುವಾದ ಮಾಡೋದು, ಸ್ವತಂತ್ರವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು, ಹೀಗೆ ಹಲವಾರು ವಿಷಯಗಳನ್ನು ನಾನು ಭದ್ರಾವತಿ ಆಕಾಶವಾಣಿಯಲ್ಲಿದ್ದಾಗ ಕಲಿತೆ.
3: ಬಾಲ್ಯದಿಂದಲೂ ಸಿನಿಮಾ ಗೀಳು, ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ.
9: ಒಂದು ಸಿನಿಮಾ ಅಂದ್ರೆ ಸಾಮಾನ್ಯವಾಗಿ ನಮಗೆ ತೆರೆಯ ಮೇಲೆ ಕಾಣೋದು ದೃಶ್ಯ, ಚಿತ್ರ, ಕಥೆ ಮತ್ತು ಕಲಾವಿದರು, ಕೇಳೋದು ಹಾಡು. ಆದ್ರೆ ಒಂದು ಸಿನಿಮಾದ ಹಿಂದೆಯೇ ಹಲವಾರು ಕಥೆಗಳಿರ್ತವೆ, ವಿಶೇಷಗಳಿರ್ತವೆ. ಭದ್ರಾವತಿ ಆಕಾಶವಾಣಿಯಲ್ಲಿ ತುಂಬಾ ಸಂತೋಷದಿಂದ ಮಾಡಿದಂಥ ಒಂದು ಕೆಲಸದ ಬಗ್ಗೆ ಹೇಳಬೇಕು. ಅಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಪ್ರಾರಂಭ ಆಯಿತು, 15 ನಿಮಿಷದ ಕಾರ್ಯಕ್ರಮ ಅದು. ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎನ್ನುವಂತಹ ಸಂಪುಟಗಳಿಂದ ಬರಹಗಳನ್ನ ಆಯ್ದು ಕನ್ನಡಕ್ಕೆ ಅನುವಾದ ಮಾಡಿ ಈ ಕೆಲಸವನ್ನ ನಾನು ಮತ್ತೆ ನನ್ನ ಗೆಳೆಯ GK ರವೀಂದ್ರ ಕುಮಾರ್ ಅವರು ಸುಮಾರು 3-4 ವರ್ಷ ಮಾಡಿದ್ವಿ. ತುಂಬಾ ಆತ್ಮತೃಪ್ತಿಯನ್ನು ಕೊಟ್ಟಂತಹ ಕಾರ್ಯಕ್ರಮ ಅದು.
3: ಆಕಾಶವಾಣಿ ಮಡಿಕೇರಿ ಆರಂಭವಾದಾಗ ನಿಲಯದ ಬೆಳವಣಿಗೆ ಕಾರ್ಯಕ್ರಮ ನಿರ್ಮಾಣದಲ್ಲಿ ಅಸ್ತೆ ವಹಿಸಿದರು.
9: ನಾನು ಕೆಲಸ ಮಾಡಿದ ಊರುಗಳೆಲ್ಲ ಕೂಡ ನನ್ನವೇ ಅಂಥೇಳಿ ನಾನು ಇವತ್ತಿಗೂ ಕೂಡ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಆ ಎಲ್ಲ ಊರುಗಳ ಬಗ್ಗೆ, ಆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ.
3: ತಂದೆ ಬಲರಾಮ ಪ್ರಸಾದ್, ತಾಯಿ ಅನಸೂಯಮ್ಮ ಭದ್ರಾವತಿ, ಗುಲ್ಬರ್ಗಾ, ಮಂಗಳೂರು, ಮಡಿಕೇರಿ, ಹಾಸನ, ಚಿತ್ರದುರ್ಗ, ಮೈಸೂರು ಕೇಂದ್ರಗಳಲ್ಲಿ ಸೇವೆ. ಆಕಾಶವಾಣಿ ಸೇರಿದ್ದು 1984. ಜಿವಿ ಅಯ್ಯರ್, ಗಿರೀಶ್ ಕಾಸರವಳ್ಳಿ, ಭಗವಾನ್, ಭಾರ್ಗವ ಮುಂತಾದ ದಿಗ್ಗಜ ನಿರ್ದೇಶಕರ ಸಂದರ್ಶನ ಮಾಡಿದ್ದಾರೆ. ನೂರಾರು ಫೋನ್ಇನ್ ಕಾರ್ಯಕ್ರಮಗಳ ನಿರೂಪಣೆ ನಿರ್ವಹಣೆ. ಕನ್ನಡ ವಾಕ್ಚಿತ್ರ ಕುರಿತ ಅಮೃತ ಸಿನಿಮಾ ಸಂಭ್ರಮ ಜನಪ್ರಿಯ ಸರಣಿ ಪುಸ್ತಕ ರೂಪದಲ್ಲೂ ಪ್ರಕಟವಾಯಿತು.
9: ನಾನು ನನ್ನ ವೃತ್ತಿ ಜೀವನದಲ್ಲಿ ಯುವಾಣಿ ಇರಬಹುದು, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಭಾಷಣ, ನಾಟಕ, ಹಿಂದಿ, ಸಂಸ್ಕೃತ, ಅಪರೂಪಕ್ಕೊಮ್ಮೆ ಕೃಷಿ, ಹೀಗೆ ಯಾವುದೇ ವಿಭಾಗವನ್ನು ಕೊಟ್ಟರು ಕೂಡ ಅದರಲ್ಲಿ ಕೆಲಸ ಮಾಡಿದ್ದಿದೆ.
3: ಹಾಸನ ಕೇಂದ್ರದಲ್ಲಿದ್ದಾಗ ಶ್ರವಣ ಬೆಳಗೊಳದ ಬಾಹುಬಲಿ ಮಸ್ತಕಾಭಿಷೇಕ ಪ್ರಸಾರದ ಜವಾಬ್ದಾರಿ, ಮಂಗಳೂರು ಕೇಂದ್ರದಲ್ಲಿ ಬೆಳ್ಳಿಹಬ್ಬ ಆಚರಿಸಿದಾಗ ಮಂಗಳಧ್ವನಿ ನೆನಪಿನ ಸಂಚಿಕೆಯ ಸಂಪಾದಕತ್ವ ವಹಿಸಿದ್ದರು.
9: ನಾನು ನಿವೃತ್ತನಾಗಿ 3 ವರ್ಷ ಕಳೆದ ಮೇಲೆ ಈ ತಲೆಮಾರಿನ ತುಂಬಾ ಪ್ರಸಿದ್ಧ ಕವಯತ್ರಿಯೊಬ್ಬರಿಂದ ಒಂದು ಫೋನ್ ಬಂತು. ನನ್ನ ಹತ್ರ ಮೊದಲ ಬಾರಿಗೆ ಒಂದು ಕಥೆಯನ್ನ ಹೇಳಿ ಬರೆಸಿ ಪ್ರಸಾರ ಮಾಡಿಸಿದ್ರಿ, ಕಥೆ ಬರೀಲಿಕ್ಕೆ ನೀವೇ ನನಗೆ ಪ್ರೇರಣೆ ಆಗಿದ್ರಿ. ಇವತ್ತು ನನ್ನ ಮೊದಲ

0: ಕೇಳಿ ರಾಷ್ಟ್ರೀಯ ನಾಟಕ ಶೇರ್ ಶಾ, ಮೂಲ ಹಿಂದಿ ರಂಗನಾಟಕ ಸೇಠ್ ಗೋವಿಂದ ದಾಸ್, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್.
1: ಕಥಾಸಾಗರದಲ್ಲಿ ವಿಹರಿಸಿದರು.
2: ಹಾಸನದಲ್ಲಿ ಚದುರಂಗರ ಕಥೆಗಳನ್ನ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಸಿದ್ಧ ಕಲಾವಿದರೊಬ್ರು ಹುಡ್ಕೊಂಡು ಬಂದು ಆ ಕಥೆಗಳನ್ನ ಓದಿದ ಶೈಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಬನ್ನಿ ನಾನು ನಿಮ್ದೊಂದು ಪೋರ್ಟ್ರೇಟ್ ಮಾಡಬೇಕು ಅಂತ ಹೇಳಿ ಅವರ ಮನೆಗೆ ಕರೆದು ಔತಣ ಮಾಡಿ ಚಿತ್ರ ಬರೆದಿದ್ದು ಕೂಡ ಉಂಟು. ಒಟ್ಟು ಆಕಾಶವಾಣಿ ಅನ್ನುವಂಥದ್ದು ನಮಗೆ ಅನ್ನ ನೀಡಿ ಸಾಕಿ ಸಲಹಿದಂಥ ಒಂದು ಸಂಸ್ಥೆ, ಅದಕ್ಕೆ ನಾನು ಯಾವತ್ತೂ ಕೂಡ ಕೃತಜ್ಞನಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
1: ರಜತ ಪರದೆಯನ್ನು ಕರ್ಣ ಪಟಲಕ್ಕೆ ಇಳಿಸಿದರು ಸಿನಿಮಾ ಶ್ರೀನಿವಾಸ ಶ್ರೀನಿವಾಸ ಪ್ರಸಾದ.
3: ಬಾನುಲಿ ಕಲಿಗಳು
4: ನುಡಿ ಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ,
1: ಧ್ವನಿ ಭಂಡಾರ ನೆರವು ಎಂಎಸ್ ಅನುಪಮ ಹಾಗೂ ಪುಣ್ಯವತಿ ಎಸ್ಬಿ,
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
5: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
6: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
7: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಸ್ನೇಹಿತರೆ, ಸಮಯ ಆಗಿದೆ 3:51. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
10: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
11: ನಮಸ್ತೆ.
10: ಈಗ ಸಿವಿಲ್ ಪ್ರಕರಣ ನಡೀತಾ ಇರ್ತದೆ. ಇದಕ್ಕಿದ್ದಂಗೆ ಯಾಕೋ ಅವರಿಗೆ ಅನಿಸುತ್ತೆ ನಮಗೆ ವಕೀಲರು ಅಷ್ಟ ಒಳ್ಳೆ ರೀತಿಯಾದಂತಹ ಸೇವೆ ನೀಡ್ತಾ ಇಲ್ಲ, ಒಳ್ಳೆ ಮಾಹಿತಿ ಕೊಡ್ತಾ ಇಲ್ಲ, ಸೊ ಬೇರೆ ವಕೀಲರನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆ. ಆವಾಗ ಈ ತರ ಬದಲಾವಣೆ ಮಾಡಿದಾಗ ಅಯ್ಯೋ ಈ ನಾವು ಏನು ಪ್ರಕರಣ ನಡೀತಾ ಇರ್ತದೆ ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಏನೋ ಒಂದು ಅನ್ಸುತ್ತೆ ಅವರಿಗೆ. ಹೇಗೆ ಮೇಡಮ್ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆದರೆ ಅಥವಾ ವಕೀಲರನ್ನ ಬದಲಾವಣೆ ಮಾಡಬಹುದಾ, ಪ್ರಕರಣದ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಬೀರುತ್ತಾ ಅಂತ ಅನ್ನೋದು ತಿಳಿಬೇಕಾಗಿದೆ.
11: ಇತ್ತೀಚೆಗೆ ಈ ಒಂದು ಅಂದ್ರೆ ಒಬ್ಬ ಲಾಯರ್ನ ಬದಲಾಯಿಸೋದು ಸಹ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೆಲವು ಸಲ ಕೆಲವು ವ್ಯಕ್ತಿಗಳು ಬಂದಾಗ ಅವರು ಕೇಳಿದಂತಹ ಸಮಯನ ಆಗ್ಲಿ ಕೇಳಿದಂತಹ ಒಂದು ಕೇಸಿನ ಬಗ್ಗೆ ಅಂದ್ರೆ ಆ ವ್ಯಕ್ತಿಗೆ ಈ ಒಂದು ಲಾಯರ್ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತೆ ಇವರು ಹೆಚ್ಚಿನ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಇಲ್ಲ ಈ ವಕೀಲರು ಬೇಡ ಬೇರೆಯವ್ರಿಗೆ ನಾವು ಕೊಡೋಣ ಅಂತ ತಗೊಂಡು ಹೋಗ್ಬೋದು. ಒಂದು ವೇಳೆ ಆ ರೀತಿ ತಗೋಬೇಕಾದ್ರೆ ನಿಮ್ಮಿಂದ ಈ ಕೇಸ್ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹೀಗಾಗಿ ನನಗೆ ವಾಪಸ್ ಕೊಡಿ ಅಂತ ಆ ಪಕ್ಷಕಾರರು ಕೇಳಿದಾಗ ಅದನ್ನ NOC ಅಂತಾನು ಹೇಳ್ತಾರೆ. ಸೊ NOC ಮೂಲಕ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬಹುದು. ಅವರು ನಂತರ ಅದನ್ನ ತಗೊಂಡು ಬೇರೆಯವರಿಗೆ ಅದನ್ನ ಇನ್ನೊಬ್ರು ವಕಾಲತ್ತು ಹಾಕ್ಲಿಕ್ಕೆ ಕೊಡ್ಬಹುದು. ಬಟ್ ಇದರಲ್ಲಿ ಈ ವ್ಯಕ್ತಿ ಲಾಯರ್ ನಡೆಸಿದ್ದಾಗ್ಲಿ ಮತ್ತೆ ಆ ಲಾಯರ್ ನಡೆಸಿದಾಗ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ಈಗ ಕೇಸ್ ಈ ಒಂದು ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ, ಅದು ಮುಂದಿನ ಭಾಗನ ಇನ್ನೊಬ್ಬ ವಕೀಲರು ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ.
10: ಮತ್ತೊಮ್ಮೆ ಎವಿಡೆನ್ಸ್ ತಗೋಬೇಕು ಆಗ್ಲಿ ಅಂತದೇನಿಲ್ಲ, ಎಲ್ಲಿ ಎಲ್ಲಿವರೆಗೆ ಬಂದಿರ್ತದೆ ಅಲ್ಲಿಂದ ಮುಂದುವರಿಸಬಹುದು,
11: ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ತಂದಿರ್ತಾರೆ, ಈಗ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿದೆ, ಇದೇನೇನ್ ಮುಗಿಯೋಗಂತ ಸಮಯ, ಸೊ ಇಂಥ ಸ್ಟೇಜ್ ಅಲ್ಲೂ ಸಹ ಅವರು ವಕೀಲರನ್ನ ಬದಲಾಯಿಸ್ಕೋಬಹುದು. ಯಾಕಂದ್ರೆ ಅವರಿಗೆ ಯಾವುದೇ ಒಬ್ಬ ಪಕ್ಷಗಾರರಾಗ್ಲಿ ತಮಗೆ ಇಷ್ಟ ಬಂದಂತ ವಕೀಲರನ್ನ ಅವ್ರ ಮೂಲಕ ನಡೆಸುವಂತ ಒಂದು ರೈಟ್ಸ್ ಅಂತೂ ಅವ್ರಿಗಿದ್ದೇ ಇರುತ್ತೆ. ವಕಾಲತ್ತಲ್ಲೂ ಸಹ ಅದೇ ಹೇಳಿರೋದ್ರಿಂದ ನಿಮ್ಗೆ ಇಷ್ಟ ಬಂದಂತವ್ರಿಗೆ ನೀವು ಅವರು ವಕಾಲತ್ ಕೊಟ್ಟಾಗ ನಾವು ಅದನ್ನ ಹಾಕಿ ನಾವು ಅವ್ರ ಕೇಸಿನ ಮುಂದುವರಿಸ್ಕೊಂಡು ಹೋಗ್ತೀವಿ.
10: ಮೇಡಮ್ ಈಗ ಉಚಿತ ಕಾನೂನು ಸೇವೆ ಅಂತ ಸಿಗ್ತಾ ಇರ್ತದೆ ಅನ್ಕೋಣ, ಆಗ್ಲೂ ಕೂಡ ವಕೀಲರನ್ನ ಬದಲಾವಣೆ ಮಾಡಬಹುದು ಅವರು?
11: ಖಂಡಿತ. ಈಗ DLSA ಇಂದಾಗ್ಲಿ ನಾವು ತೆಗೆದುಕೊಂಡಂತಹ ವಕೀಲರುಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ, ನನಗೆ ಕಾನೂನು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ಯಾವ ದಿನ ಯಾವ ಕೇಸ್ ಇದೆ ಅಂತ ಹೇಳ್ತಾ ಇಲ್ಲ, ಮತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ, ನನಗೆ ಈ ವಕೀಲರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಸೊ ಹೀಗಾಗಿ ನನಗೆ ಬೇರೊಬ್ಬ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತಾನು ಸಹ ಕೇಳಬಹುದು.
10: ಹೀಗೆ ವಕೀಲರನ್ನ ನೇಮಕ ಮಾಡಿದಾಗ ಆ ವಕೀಲರಿಗೆ ಏನಾದರೂ

0: ಸಮಸ್ಯೆ ಆಗತ್ತಾ?
1: ಖಂಡಿತ, ವಕೀಲರಿಗೂ ಸಮಸ್ಯೆ ಆಗಲ್ಲ, ಪಕ್ಷಕಾರರಿಗೂ ಸಮಸ್ಯೆ ಆಗಲ್ಲ. ಮಾಮೂಲಿ ಅವ್ರದ ವೃತ್ತಿನೇ ವಕೀಲ ವೃತ್ತಿ ಆಗಿರೋದ್ರಿಂದ ಅವರು ಆ ಕೇಸಲ್ಲ ಇನ್ನೊಂದು ಕೇಸ್ ಅಂತ ನಡೆಸ್ಕೊಂಡು ಹೋಗ್ತಿರ್ತಾರೆ. ಪಕ್ಷಕಾರರು ಎಲ್ಲಿ ನಿಲ್ಲಿಸಿರ್ತಾರೋ ಅದನ್ನು ಮುಂದುವರೆಸ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬ ವಕೀಲರನ್ನು ನೇಮಕ ಮಾಡ್ಕೊಳ್ತಾರೆ. ಈಗ ಇಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
0: ತೊಂದರೆ ಇಲ್ವಾ? ಅವರವರ ಇಚ್ಛೆಯಾನುಸಾರವಾಗಿ ಅವರು ವಕೀಲರುಗಳನ್ನ ಬದಲಾವಣೆ ಮಾಡ್ತಾ ಮುಂದೆ ಸಾಗಬಹುದು. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಪ್ರೇಕ್ಷಕರೇ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್, ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:06. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗಂತೂ ಗೊತ್ತೇ ಇದೆ. ಪ್ರತಿದಿನ ಮಧ್ಯಾಹ್ನ 3:05 to 4:00 ಬರುವಂತಹ ಈ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸುವಂತಹ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480909013. 9480909013. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು, ನಮ್ಮ ಪ್ರಶ್ನೆಗೆ ಉತ್ತರಗಳು ಬಂದು ತಲುಪಬೇಕು. ಹಾಗಾದ್ರೆ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀರಾ, ಫೋನ್ನ ಕೈ ತಗೊಂಡಿದ್ದೀರಾ, ಪ್ರಶ್ನೆಗಳನ್ನ ಕೇಳೋದಕ್ಕೆ ತಯಾರಾಗಿದ್ದೀರಾ ಅಂತ ಭಾವಿಸ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕವಿರಾಜ ಮಾರ್ಗ, ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ, ಇದನ್ನ ಬರೆದವರು ಯಾರು? ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ, ಇದನ್ನ ಬರೆದವರು ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರಗಳು ಬಂದು ತಲುಪೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ.
1: ಕುಣಿಬೇಕು ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
3: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು.

0: ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
1: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ವಿರಾಮಕ್ಕೂ ಮೊದಲು ಗಟ್ಟಿಮೇಳ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಮತ್ತು ಸಾಹಿತ್ಯವನ್ನ ನೀಡಿದ್ರು ಹಂಸಲೇಖ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವ ಸಮಯ. ರಾಧಾಕೃಷ್ಣ ಚಲ್ಲಹಳ್ಳಿ, ವರಲಕ್ಷ್ಮಿ ಪೀಣ್ಯ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ದತ್ತು ಕಲಬುರ್ಗಿ, ಬಿಂದು ಪ್ರಕಾಶ್ ಬೆಂಗಳೂರು, ಮಧುರಾ ವೀಣಾ ತುಮಕೂರು, ಗೀತಾ ಜೋಶಿ ಕಲಬುರ್ಗಿ, ಸೋಮಶೇಖರ್ ಶಾಮನೂರು ದಾವಣಗೆರೆ, ಅನಿಲ್ ಬಿಷ್ಟಣ್ಣನವರ ಶಮನೆ ವಾಡಿ, ರೇಖಾ ಯಲಹಂಕ ಗಾಯತ್ರಿ ಧಾರವಾಡ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರು, ಉದಯ್ ಕರ್ಕೇರ ಉಡುಪಿ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿ, ಎ ಹರಿಹರನ್ ವಿಜ್ಞಾನ ನಗರ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್, ಸವಿತಾ ಈಶ್ವರ್ ಮಂಜುನಾಥ್ ನಗರ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದ ಹಿಂದಿನ ಪ್ರಶ್ನೆ ಆಗಿತ್ತು, ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನ ಬರೆದವರು ಯಾರು ಅನ್ನೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ. ಶ್ರೀ ವಿಜಯ ಅನ್ನೋದು ಸರಿಯಾದ ಉತ್ತರ. ರಾಷ್ಟ್ರಕೂಟರ ರಾಜನಾದ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕವಿಯಾದ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಿರುವ ಪ್ರಥಮ ಕೃತಿಯಾಗಿದೆ. ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ ಅನ್ನೋದಾಗಿತ್ತು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆ ಕಡೆಗೆ ನೋಡುವ ಸಮಯ.

ನಮ್ಮ ಎರಡನೇ ಪ್ರಶ್ನೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು, ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

0: ಮಾತಲ್ಲ.
1: ಅಣ್ಣ ಬಾಂಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ಹರಿಕೃಷ್ಣರವರ ಧ್ವನಿಯಲ್ಲಿದ್ದಂತಹ ಗೀತೆಯನ್ನ ಬರೆದಿದ್ರು ಯೋಗರಾಜ್ ಭಟ್, ಹಾಗೆ ಸಂಗೀತವನ್ನ ನೀಡಿದ್ದು ವಿ ಹರಿಕೃಷ್ಣ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ.

ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಸನ್ನ ಕುಮಾರ್ ದಾವಣಗೆರೆ, ಚಂದ್ರಪ್ಪ ಉತ್ತರಹಳ್ಳಿ, ನೇತ್ರಾ ಕೆಂಗೇರಿ, ಹುಲುಗಪ್ಪ ಕಡ್ಡಿರಂಪುರ, ಗಂಗು ಪೂಜಾರಿ ಇಂಡಿ ತಾಲೂಕು, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ, ವಿಜಿ ಅರಸೀಕೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತಪುರ, ಪುಷ್ಪ ಶಾನುಭೋಗರ ಗದಗ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಮಧುಸೂದನ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಇನ್ನೂ ಹಲವರು ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಹೀಗೆ ಕಳಿಸ್ತಾ ಇರಿ, ಮುಂದಿನ ಭಾಗದಲ್ಲಿ ನಿಮ್ಮ ಹೆಸರನ್ನು ಸಹ ಓದುವಂತಹ ಅವಕಾಶ ನನಗೆ ಸಿಗಲಿ ಅಂತ ಹೇಳ್ತಾ, ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು. ಪ್ರಶ್ನೆಗೆ ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1974ರಲ್ಲಿ ಮಂಡ್ಯದಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಬರ್ತಾ ಇದೆ, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ? ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಬರೆದಂತಹ ಮೊಟ್ಟ ಮೊದಲ ವೀರಗಲ್ಲು ದೊರೆತದ್ದು ಎಲ್ಲಿ, ಅಥವಾ ಅದು ಎಲ್ಲಿದೆ ಅನ್ನೋದು ನಮ್ಮ ಕಾರ್ಯಕ್ರಮದ ಮೂರನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು

ಹೇಳೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಮಾಹಿತಿ, ಹಾಗೆ ಮನೋರಂಜನೆಗಂತೂ ಕೊರತೆ ಇಲ್ಲ. ಹುಡುಗಾಟ ಚಿತ್ರದ ಹಾಡು ಬರ್ತಾ ಇದೆ. ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿರುವ ಹಾಡಿಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಹಾಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1510 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಹಲವಾರು ಜನ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪಂದನೆಯನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ರು ಹಿಂದಿನ ಪ್ರಶ್ನೆಗೆ ಅಂತ ನೋಡುವ ಸಮಯ. ಭಾಗ್ಯ ರಾಮಣ್ಣ, ಶ್ರವಂತ್ ಚಿತ್ರದುರ್ಗ, ಯುವರಾಜ್ ನಾಗಮ್ಮ ವಿಜಯಪುರ, ಮಂಡಿಕಲ್ ಕೃಪಾ, ಬಿವಿ ಸುರೇಶ್ ಬಾಬು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಬಿವಿ ಕೃತಿಕಾ ಗಣೇಶ್ ಮಾರಥಳ್ಳಿ, ವಾಸಿಮಲಿ ಜಗಳೂರು ತಾಲೂಕು, ಈರಣ್ಣ ಬೆಂಗಾಲಿ ರಾಯಚೂರು, ಹರೀಶ್ ಕೋಲಾರ, ವೇದಶೆಟ್ಟಿ ಕಾಳಾವರ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸಿದ್ದು ಗಾವಡೆ, ರಾಮನಕೊಪ್ಪ, ನಾಗೇಂದ್ರ ಈಚಲಬೀಡು, ದೈವಿಕ ಎಂ ಗುತ್ತೂರು, ಪರಿಮಳ ಬೆಂಗಳೂರು, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಉಲ್ಲಾಸ್ ಮಲ್ಲಾಡಿಹಳ್ಳಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಇನ್ನೂ ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಯಾರ್ಯಾರು ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರೋ ಅವರಿಗೂ ಸಹ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಯಾಗಿತ್ತು, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು. ಕನ್ನಡದಲ್ಲಿ ದೊರೆತಂತಹ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ, ಚಿತ್ರದುರ್ಗ ಜಿಲ್ಲೆಯ ತಮ್ಮಟಗಲ್ಲು ಅನ್ನುವ ಗ್ರಾಮದಲ್ಲಿ ಕನ್ನಡದಲ್ಲಿ ಮೊದಲ ವೀರಗಲ್ಲು ದೊರೆತಿದೆ. ಈ ವೀರಗಲ್ಲಿನಲ್ಲಿ ಗುಣವಧುರ ಎಂಬ ಯೋಧನ ವೀರ ಮರಣವನ್ನು ಸ್ಮರಿಸಲಾಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮ್ಮಟಗಲ್ಲು ಶಾಸನ. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ, ಪುಟ್ನಂಜ ಚಿತ್ರದ ಹಾಡು. ಮನೋ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:39:10. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ: ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಅಂದರೆ ಚಲನಚಿತ್ರಗಳಲ್ಲಿ ಹಾಡಿದ್ದಕ್ಕಾಗಿ, ಅದು ಕನ್ನಡ ಚಿತ್ರದಲ್ಲಿ ಹಾಡಿದ್ದಕ್ಕಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಆ ಗಾಯಕ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಭಜರಂಗಿ ಭಾಗ 2 ಚಿತ್ರದ ಹಾಡು, ಸಿದ್ದ ಶ್ರೀರಾಮ್ರವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ರವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ.

0: ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆ ಆಗಿತ್ತು, ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವ ಸಮಯ. ಮಧುಸೂದನ್ ಡಿ ಹೊಸಹಳ್ಳಿ, ಎನ್ಆರ್ ಪ್ರಸಾದ್ ರಾಜಾಜಿನಗರ, ಭಾಗ್ಯ ರಾಮಣ್ಣ ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ರವಿ ಬಟ್ಲೇರಿ ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಎಸ್ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜನಗರ. ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಶಾಂತಾಚಾರ ಬಡಿಗೇರು ಕೊಕ್ಕನೂರು ತಾಲೂಕು ಸುಜಾತ ಕೆ ನಟರಾಜ್ ಹಾಸನ, ಮೀನಾಕ್ಷಿ ಎಂಟನೇ ಮೈಲಿ ಸದಾನಂದ ಗುರುರಾಜ ಸೋಮಯ್ಯಜಿ. ಹಾಗೆ ಕೊನೆಯ ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 4404, ನಿಮ್ಮ ಹೆಸರನ್ನು ನಮೂದಿಸಿಲ್ಲ, ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಹೆಸರನ್ನು ಬರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು. ಕಾಡುಕುದುರೆ ಚಿತ್ರದ ಶೀರ್ಷಿಕೆ ಗೀತೆಯ ಗಾಯನಕ್ಕಾಗಿ. ಸ್ನೇಹಿತರೆ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗ ಸುಬ್ಬಣ್ಣ.

ಸ್ನೇಹಿತರೇ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆಯ ಪ್ರಶ್ನೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ, ಕೇಳಿಸ್ಕೊಳ್ಳಿ. ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು? ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಯಾವುದು ಅಂತಂದ್ರೆ ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಬಂದಂತಹ ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಪ್ರಿಯರೇ, ಕೇಳ್ತಾ ಇದ್ದೀರಾ? ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರು ಬಿಬಿ, ಭೂಮಿಕಾ, ಬಸವರಾಜ್ ಕೆಂಗೇರಿ, ನಿತ್ಯ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ರಘುನಾರಾಯಣ್ ಬೆಂಗಳೂರು, ರವಿಕುಮಾರ್ ಗುಬ್ಬಿ, ನಜರುಲ್ಲಾ ಕಿರೆಬಿಳಚಿ, ಹಸನ್ ಸಾಬ್ ಹನುಮಂತಪುರ, ಜಿಎಸ್ ಚಂದನಾ ಚಿತ್ರದುರ್ಗ, ಮಂಜುನಾಥ್ ಲಗೇರಿ, ಶ್ರೀಕಾಂತ್ ಪೂಜಾರ್ ಮುಂಡರಗಿ, ಸಚಿನ್ ಭಾನುವಳ್ಳಿ, ಅನನ್ಯ ಜಿ ಗುತ್ತೂರು, ಕೆಸಿ ಚಿಕ್ಕಣ್ಣ, ನಂದಿನಿ ಬಡಾವಣೆ ಮಂಡ್ಯ, ಸುಮಿತ್ರಾ ಸಂಡೂರು, ಮಂಜುಶ್ರೀ ಧಾರವಾಡ, ಕೃಷ್ಣಪ್ಪ ಕಾಡುಗೋಡಿ, ವೇದಾ ಶೆಟ್ಟಿ ಕಾಳಾವರ, ಸುರೇಶ್ ಬಾಬು ಬಿವಿ, ಹರೀಶ್ ಮಲ್ಲೇಶ್ವರ, ವೈಬಿ ಚಳ್ಳದ ಮರ ನವಲಿ, ಮಧುಸೂದನ್ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಹಲವರು ನಮಗೆ ಸಂದೇಶವನ್ನ ಕಳಿಸಿದ್ದೀರಿ, ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಕಡೆಯ ಪ್ರಶ್ನೆಗೆ ಉತ್ತರವನ್ನ ನೋಡುವ ಸಮಯ. ಪ್ರಶ್ನೆಯಾಗಿತ್ತು ವಿಕ್ರಮಾರ್ಜುನ ವಿಜಯ, ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆದಿಕವಿ ಪಂಪ. ಸರಿಯಾದ ಉತ್ತರ ಪಂಪ ಅನ್ನೋದು ಸರಿಯಾದ ಉತ್ತರ. ವಿಕ್ರಮಾರ್ಜುನ ವಿಜಯ ಕೃತಿಯು ಮಹಾಭಾರತದ ನಿರ್ದಿಷ್ಟ ಶೈಲಿಯ ಕಥನವಾಗಿದ್ದು, ಅದರಲ್ಲಿ ಅರ್ಜುನನನ್ನ ಮಹಾಕಾವ್ಯದ ವೀರನನ್ನಾಗಿ ವೈಭವೀಕರಿಸಲಾಗಿದೆ. ಈ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಬರೆದವರು ಆದಿಕವಿ ಪಂಪ. ಸ್ನೇಹಿತರೆ, ಈ ಒಂದು ಕೊನೆಯ ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂತವರು, ಹಾಗೆ ಸಂದೇಶವನ್ನು ಕಳಿಸುವಂತಹ ಪ್ರಯತ್ನವನ್ನು ಪಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿರುವಂತಹ ಹಾಡುಗಳು ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಅಂತ ತಿಳಿತಾ, ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪ್ರತಿದಿನ ಮಧ್ಯಾಹ್ನ 3:05 4 ಗಂಟೆವರೆಗೆ ಪ್ರಸಾರವಾಗುವಂತಹ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹೀಗೆ ಪ್ರತಿನಿತ್ಯ ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ಸಿಂಧು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕನದಲ್ಲಿ FM ರೈನ್ಬೋ. ಈ ಹೊತ್ತಿನ ಸಮಯ ಆಗಿದೆ 4:02:59. ಈ ಹೊತ್ತಿನ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಮದುವೆ ಸೀಸನ್ ಅಂತೂ ಈಗ ಎಲ್ಲ ಕಡೆ ನಡೀತಾ ಇದೆ. ಬಹುತೇಕ ಮದುವೆ ಸೀಸನ್ ಕೊನೆಗೆ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಎಲ್ಲ ಕಡೆ ಮದುವೆ ಮನೆಯ ಸಂಭ್ರಮ ಕಲರವ ನಡೀತಾ ಇದೆ. ಎಲ್ಲರ ಕುಟುಂಬದಲ್ಲಿಯೂ ಒಂದು ರೀತಿಯ ಸಂಭ್ರಮಾಚರಣೆ. ಕುಟುಂಬದಲ್ಲಿ ಯಾರ್ದು ಒಂದು ಮದುವೆ ಇದೆ ಅಂತಂದ್ರೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ಸಂಭ್ರಮ ಪಡುವಂತಹ ಈ ಮದುವೆ ಸಮಾರಂಭದಲ್ಲಿ ವಿಜೃಂಭಣೆಯ ಅದ್ದೂರಿ ಮದುವೆಗಳನ್ನು ಮಾಡಬಾರ್ದು ಅನ್ನೋ ಒಂದು ವಾದ ಎಷ್ಟೇ ಪ್ರಚಲಿತವಾಗಿದ್ದರೂ ಹಲವರು ಮದುವೆಗಳನ್ನು ವಿಜೃಂಭಣೆಯಿಂದ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಸಿಂಪಲ್ ಆಗಿ ಮದುವೆ ಆಗೋದ್ರಿಂದ ಹಲವು ಅನವಶ್ಯಕ ಖರ್ಚುಗಳನ್ನು ತಡೆಯಬಹುದು. ಆದರೆ ಒಂದು ಅದ್ದೂರಿ ಮದುವೆ ಎಷ್ಟು ವಲಯದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳನ್ನು ನೀಡಿ ಉದ್ಯೋಗ ಸೃಷ್ಟಿಸ್ತಾ ಇದೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ವಿಶೇಷ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿ RG ಸಿಂಧು.

ಹೌದು ಸ್ನೇಹಿತರೆ, ಮದುವೆ ಅನ್ನೋದು ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ ಆಗಿರುತ್ತೆ. ಎರಡು ಜೀವಗಳನ್ನ ಒಂದು ಮಾಡುವಂತಹ ಮದುವೆಯನ್ನ ಕೇವಲ ವಧುವರರು ಮಾತ್ರ ಸಂಭ್ರಮಿಸದೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ನಿಂತು ಸಂಭ್ರಮಿಸಿ ಹಾರೈಸಿ ಒಂದು ಮದುವೆಯನ್ನ ಮಾಡಬೇಕಾದ್ರೆ ಎಷ್ಟೆಲ್ಲ ಖರ್ಚುಗಳನ್ನ ಮಾಡ್ತೇವೆ, ಎಷ್ಟು ಅದ್ಧೂರಿಯಾಗಿ ಮದುವೆಯನ್ನ ಮಾಡಬೇಕು. ವಧುವರರಲ್ಲದೆ ಸಂಬಂಧಿಕರಾದ ನಾವೆಲ್ಲರೂ ತರಹೇವಾರಿಯಾಗಿ ರೆಡಿ ಆಗಬೇಕು. ಥೀಮಲ್ಲಿ ಒಂದೊಂದು ಕಲರ್ಗಳನ್ನ ಇಟ್ಕೊಂಡು ಆ ರೀತಿ ರೆಡಿ ಆಗಬೇಕು, ಈ ರೀತಿ ರೆಡಿ ಆಗಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು ಅಂತ ಏನೆಲ್ಲ ತಯಾರಿ ಮಾಡ್ಕೋತೀವಿ. ಹಾಗೆ ಒಂದು ಮದುವೆಯ ಆಚರಣೆ, ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ಎಷ್ಟೆಲ್ಲ ತರವಾದಂತ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂಥದನ್ನೆಲ್ಲ ಮಾಡಿಕೊಡೋದಕ್ಕೆ ನಮಗೆ ಇಂದಿನ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ತರಹದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಎಕ್ಸ್ಪರ್ಟ್ಸ್ ಸಿಗ್ತಾರೆ, ಈವೆಂಟ್ ಪ್ಲಾನರ್ಗಳು ಸಿಗ್ತಾರೆ. ಅವ್ರಿಗೆ ನಾವೇನಿಲ್ಲ, ನಮ್ಗೆ ಈ ಥರ ಎಲ್ಲ ಬೇಕು ಅಂತ ಒಂದು ಪ್ಲಾನ್ನ ಹೇಳಿಬಿಟ್ರೆ ಸಾಕು, ಅವರೇ ನಮಗೊಂದು ಪ್ಯಾಕೇಜ್ ಕೊಡ್ತಾರೆ, ಅದರ ಮೂಲಕ ನಮಗೆ ಬೇಕಾಗಿರುವಂತಹ ಎಲ್ಲ ಸಹಾಯವನ್ನು ಮಾಡಿಕೊಡ್ತಾರೆ. ಯಾವುದೇ ಟೆನ್ಷನ್ ಇಲ್ಲದೆ ಕೇವಲ ದುಡ್ಡೊಂದನ್ನು ಕೊಟ್ಟರೆ ನಮಗೆ ಬೇಕಾಗಿರುವಂತಹ ಎಲ್ಲ ಯೋಜನೆಗಳನ್ನು ಅವರೇ ಮಾಡಿಕೊಡುವಂತಹ ಒಂದು ಸವಲತ್ತು ಅಥವಾ ಸೌಕರ್ಯ ಅಂತ ಏನು ಕರಿತೀವಿ ಅಂಥದ್ದು ಈಗ ಮನೆ ಬಾಗಿಲಿಗೆ ಬರ್ತಾ ಇದೆ. ಒಂದು ಮದುವೆ ಅಂತಂದರೆ ಶುರುವಾಗೋದೆ ಹೂವು, ಚಪ್ರ, ಅಲಂಕಾರದಿಂದ. ಇವುಗಳನ್ನು ತರಹೇವಾರಿಯಾಗಿ ಅತ್ಯಂತ ಸೃಜನಶೀಲವಾಗಿ ವೈವಿಧ್ಯವಾಗಿ ಮಾಡಿಕೊಡೋರ ದಂಡೆ ಮಾರುಕಟ್ಟೆಯಲ್ಲಿದೆ. ವಿವಿಧ ರೀತಿಯ ವಿದೇಶಿ ಸ್ವದೇಶಿ ಹೂಗಳಿರಬಹುದು, ಚಪ್ಪರಗಳು, ಅರಿಶಿನ, ಸಂಗೀತ, ಧಾರೆ ಶಾಸ್ತ್ರಗಳಿಗೆ ವಿವಿಧ ರೀತಿಯ ಮಂಟಪಗಳನ್ನು ಅಲಂಕರಿಸಿಕೊಡುವವರಿಗೆ ಪೈಪೋಟಿ ಇದೆ. ಈ ರೀತಿಯ ಉದ್ಯೋಗಾವಕಾಶಗಳು ಹಲವು ಜನರಿಗೆ ಜೀವನೋಪಾಯಕ್ಕೆ ದಾರಿಯಾಗಿದೆ. ಮದುವೆ ಅನ್ನೋದು ಮದುವೆ ಮಾಡ್ಕೋತಾ ಇದ್ದವರಿಗೆ ಒಂದು ಸಂಭ್ರಮ ಆಗಿದ್ದರೂ ಈ ರೀತಿಯ ಒಂದು ಆಚರಣೆಗಳಿಂದ ಏನು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ, ಅವರ ಜೀವನೋಪಾಯಕ್ಕಾಗಿ ಒಂದು ಸುಲಭವಾದ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ, ಇದರಲ್ಲೂ ಸಹ ಎಷ್ಟು ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಮುಂದೆ ಬರ್ತಾ ಇದೆ ಮತ್ತೊಂದು ಹಾಡು, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ?
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ರು ಚಿ ಉದಯಶಂಕರ್, ಹಾಗೂ ಸಂಗೀತ ನೀಡಿದ್ದು ರಾಜನ್ ನಾಗೇಂದ್ರ. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಅದ್ದೂರಿ ಮದುವೆಗಳಿಂದಾಗಿ ಸೃಷ್ಟಿಯಾಗ್ತಾ ಇರುವಂತಹ ಉದ್ಯೋಗಾವಕಾಶಗಳು ಹಾಗೂ ಉದ್ದಿಮೆಗಳು ಹೊಸ ಹೊಸದಾಗಿ ಯಾವ ರೀತಿ ಹುಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮದುವೆ ಅಂದ ಕೂಡಲೇ ಈಗಂತೂ ಈ ಏನು ಮಾಡರ್ನ್ ಜನರೇಷನ್ ಇದೆ, ಮಾಡರ್ನ್ ಜನರೇಷನ್ ಈಗ ಮದುವೆಗಳನ್ನು ಮಾಡ್ಕೋತಾ ಇದ್ದಾರೆ, ಅವರೆಲ್ಲ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅಲಂಕಾರಗಳ ಬಗ್ಗೆ. ಎಲ್ಲದೂ ಅದ್ದೂರಿಯಾಗಿ ಕಾಣಬೇಕು, ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲ ತುಂಬ ರಿಚ್ ಆಗಿ, ಅಂದರೆ ಈಗ ಹೇಗೆ ನಾವು ಫಿಲ್ಮಲ್ಲೆಲ್ಲ ನೋಡ್ತೀವಿ ಚಲನಚಿತ್ರಗಳಲ್ಲಿ ಹೇಗೆ ಬರುತ್ತೆ, ಅದೇ ರೀತಿ ನಮ್ಮ ಮದುವೆನೂ ಆಗಬೇಕು, ಅಷ್ಟೇ ವಿಜೃಂಭಣೆಯಿಂದ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೋತಾರೆ. ಅದಕ್ಕೆ ಮೊದಲನೇದಾಗಿ ವಧುವಿನ ಅಲಂಕಾರಕ್ಕೆ ತುಂಬಾ ಖರ್ಚು ಮಾಡ್ತಾರೆ. ವಧುವಿನ ಅಲಂಕಾರ ಅಂತ ಬಂದರೆ ಸೀರೆ, ಡಿಸೈನರ್ ಬ್ಲೌಸ್ಗಳು, ಮ್ಯಾಚಿಂಗ್ ಆಭರಣಗಳು, ಹಾಗೆ ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್, ಮೆಹಂದಿ. ಅಷ್ಟೇ ಅಲ್ಲದೆ ಸೀರೆ ಉಡಿಸೋದ್ರಲ್ಲೂ ಸಹ ಹಲವು ರೀತಿಯ ವಿಧಗಳಿಂದ ಗಮನ ಸೆಳೆಯುವಂತಹ

ಆ ಕೌಶಲ್ಯವನ್ನು ಉಳ್ಳಂಥವರು ಈಗ ಮಾರುಕಟ್ಟೆಯಲ್ಲಿ ಲಭ್ಯರಿದ್ದಾರೆ. ಅವರಿಗೂ ಸಹ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕು. ಅವ್ರು ಹೇಳಿದಷ್ಟು ಅವರೆಷ್ಟು ಹೇಳ್ತಾರೋ ಅಷ್ಟು ದುಡ್ಡನ್ನು ಕೊಡೋದಕ್ಕೆ ರೆಡಿಯಾಗಿರಬೇಕು. ಹಾಗೆಯೇ ಎಲ್ಲಿ ಮದುವೆ ನಡೀತಾ ಇರುತ್ತೆ ಅಲ್ಲಿಗೆ ಬರೋದಕ್ಕೆ ಅವರಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಏನಾಗುತ್ತೆ, ಬಂದು ಹೋಗುವ ಖರ್ಚು ಅಂತ ಏನಿದೆ ಅದನ್ನೆಲ್ಲ ನಿಭಾಯಿಸಬೇಕು. ಇದೆಲ್ಲ ಮದುವೆ ಆಗ್ತಾ ಮದುವೆಗೆ ಬೇಕಾಗಿರುವಂತಹ ಈ ಪೂರಕ ವ್ಯಕ್ತಿಗಳಿಗೆ ನಾವು ಕೊಡಲೇಬೇಕಾದಂತಹ ಖರ್ಚು ಅನ್ನೋ ರೀತಿ ಈಗ ಮಿನಿಮಲ್ ಆಗಿಬಿಟ್ಟಿದೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಉಗುರನ್ನು ಸಿಂಗರಿಸೋ ನೈಲ್ ಆರ್ಟ್ ಇರ್ಬೋದು, ಮೊಗ್ಗಿನ ಜಡೆ, ಹೀಗೆ ಹಲವಾರು ರೀತಿಯ ಕೌಶಲ್ಯಗಳನ್ನು ಒಳಗೊಂಡವರಿಗೆ ಉದ್ಯೋಗಾವಕಾಶಗಳಂತೂ ಈಗ ಸಿಗ್ತಾ ಇದೆ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯೇ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಇರೋದ್ರಿಂದ, ಈ ರೀತಿ ಅದ್ದೂರಿ ಮದುವೆಗಳನ್ನು ಮಾಡೋದ್ರಿಂದ ಹೊಸ ಹೊಸ ಉದ್ಯಮಗಳ ಆರಂಭಕ್ಕೆ ದಾರಿಯಾಗ್ತಾ ಇದೆ. ಹಾಗಾದರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸುವ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಹ ಸಂದೇಶವನ್ನ ಕಳಿಸಬಹುದು. ಅದ್ದೂರಿ ಮದುವೆಗಳಿಂದ ಯಾವ್ಯಾವ ರೀತಿಯ ಬಿಸ್ನೆಸ್ಗಳು ಹುಟ್ಕೋತಾ ಇದೆ, ಹೇಗೆ ಬಿಸ್ನೆಸ್ ಮಾಡೋರಿಗೆ ಅಥವಾ ಈ ರೀತಿಯ ಕೌಶಲ್ಯಗಳನ್ನ ಹೊಂದಿದವರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ರವಾನಿಸಿ ಅಂತ ಹೇಳ್ತಾ ಮುಂದೆ ಬರ್ತಾ ಇದೆ ಮತ್ತೊಂದು ಸುಮಧುರವಾದ ಗೀತೆ ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:14. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ. ಅದ್ದೂರಿ ಮದುವೆಯಿಂದ ಸೃಷ್ಟಿಯಾದಂತಹ ಉದ್ಯೋಗಾವಕಾಶಗಳು ಹಾಗೆ ವ್ಯಾಪಾರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅತಿಥಿ ಅಥವಾ ಸ್ವಾಗತ ಸಿಬ್ಬಂದಿ ಅಂತ ಏನು ನಾವು ಕರಿತೀವಿ, ಈ ಒಂದು ವ್ಯವಸ್ಥೆಯಿಂದ ಅತಿಥಿಗಳು ಬರುವಾಗ ಅವ್ರನ್ನ ಸ್ವಾಗತ ಮಾಡೋದಿರ್ಬೋದು, ಅಥವಾ ಊಟ ತಿಂಡಿ ಸಮಯದಲ್ಲಿ ತಾಂಬೂಲವನ್ನು ಕೊಡೋದಿರ್ಬೋದು, ಅಥವಾ ಊಟವನ್ನು ಮಾಡುವಾಗ ಬಡಿಸುವಂತಹ ಸಿಬ್ಬಂದಿ ಇರಬಹುದು. ಇಂಥವರು ಹೆಚ್ಚಾಗಿ ವಿದ್ಯಾರ್ಥಿಗಳು ಅಥವಾ ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ವ್ಯವಸ್ಥೆ

ಅವಕಾಶ ಮತ್ತು ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ ಹೇಳಬಹುದು. ಈ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗರು. ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಈಗಿನ ಸಮಯದಲ್ಲಿ ಲಗ್ನದ ತಯಾರಿಯಲ್ಲಿ ಯಾವುದೇ ಆರ್ಡರ್ ಕೊಟ್ಟರೂ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ, ಆದರೆ ಖರ್ಚು ವೆಚ್ಚದಲ್ಲಿ ನಮಗೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಆದಷ್ಟು ಆಡಂಬರವಿಲ್ಲದೆ ಆದಷ್ಟು ಸಂಕ್ಷಿಪ್ತವಾಗಿ ಮಾಡುವುದು ಬಹಳ ಯೋಗ್ಯ ಉಳಿತಾಯ ಮಾಡಿ ಅದೇ ಮುಂದಿನ ಜೀವನಕ್ಕೆ ಉಪಾಯ ಎಂಬಂತೆ ನಮಗೂ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ತೇಜಸ್ವಿನಿ ಸಾರ್ವಾಡ್ ಅವರು. ಸೌಂದರ್ಯ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ, ಹೌದು ಖರ್ಚನ್ನ ಕಡಿಮೆ ಮಾಡಬಹುದು, ಆದರೆ ಅದ್ದೂರಿಯಾಗಿ ಮಾಡುವಾಗ ಖರ್ಚಿಗಿಂತ ಎಲ್ಲ ನಾವು ಮಾಡಿರುವಂಥ ವ್ಯವಸ್ಥೆಗಳು ಚೆನ್ನಾಗಿ ಆಗಬೇಕು ಅನ್ನೋದು ಜಾಸ್ತಿ ಮಾಡುವವರ ತಲೆಯಲ್ಲಿರುತ್ತೆ ಅಂತ ಅನ್ಕೋಬಹುದು. ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಖಂಡಿತ ಅದ್ದೂರಿ ಮದುವೆಗಳು ಇಂದು ಕೇವಲ ಸಂಪ್ರದಾಯವಾಗಿ ಉಳಿದಿಲ್ಲ, ಬದಲಾಗಿ ಇದೊಂದು ಬೃಹತ್ ಉದ್ಯಮವಾಗಿ ಮಾರ್ಪಟ್ಟಿದೆ. ಮದುವೆಗಳನ್ನು ಸ್ಮರಣೀಯವಾಗಿಸಲು ಜನರು ಹೊಸ ಹೊಸ ಸೇವೆಗಳಿಗೆ ಬೇಡಿಕೆ ಇಡುತ್ತಿರೋದ್ರಿಂದ ಅನೇಕ ಹೊಸ ಬಗೆಯ ಉದ್ಯಮಗಳು ಹುಟ್ಟುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಖಂಡಿತವಾಗ್ಲೂ ಪ್ರತಿದಿನ ಪ್ರತಿಯೊಂದು ಮದುವೆಯಲ್ಲೂ ಒಂದು ಹೊಸ ಹೊಸ ವ್ಯವಸ್ಥೆ, 360 ಡಿಗ್ರಿ ಕ್ಯಾಮ್ರಾ ಅಂತ ಒಂದು ಸ್ಟ್ಯಾಂಡನ್ನು ಇಡ್ತಾರೆ, ಅದರಲ್ಲಿ ನಿಮ್ಮ ಫೋನನ್ನು ಇಟ್ಟು ನೀವು 360 ಡಿಗ್ರಿಲಿ ಒಂದು ವಿಡಿಯೋವನ್ನು ತೆಗಿಬಹುದು, ಈ ರೀತಿ ಇರಬಹುದು. ಅಥವಾ ಎಷ್ಟೋ ಮದುವೆಗಳಲ್ಲಿ ಊಟಕ್ಕಿಂತ ಮೊದಲು ಅಂದರೆ ಸ್ಟಾರ್ಟರ್ಸ್ ಥರ ನಾವು ಪಾನಿಪುರಿ ಸೇವ್ ಪುರಿ ಈ ಥರದ್ದೆಲ್ಲ ಒಂದು ಕಾರ್ಟನ್ನ ಇಟ್ಟಿರ್ತಾರೆ, ಒಂದು ಚಿಕ್ಕದೊಂದು ಪುಟಾಣಿ ಅಂಗಡಿನ ಇಟ್ಟಿರ್ತಾರೆ, ನೀವು ಬೇಕಾಗಿದ್ದನ್ನೆಲ್ಲ ಅಲ್ಲಿ ತಗೊಂಡು ತಿನ್ಬೋದು. ಈ ರೀತಿ ಮಾಡೋದ್ರಿಂದ ಬೀದಿ ಬದಿಯ ವ್ಯಾಪಾರಿಗಳು ಅಲ್ಲಿ ಒಂದು ಅದ್ದೂರಿ ಮದುವೆ ಸೆಟಪ್ನಲ್ಲಿ ಅವರು ಇರೋದ್ರಿಂದ ಅವರಿಗೂ ಸಹ ಒಂದು ಒಳ್ಳೆಯ ಒಂದು ಅನುಕೂಲಕರವಾದಂತಹ ಆದಾಯವನ್ನು ಬರಬಹುದು, ಈ ರೀತಿ ಜನರನ್ನು ಸಹ ಆಕರ್ಷಣೆ ಮಾಡಬಹುದು ಅಂತ ಅನಿಸುತ್ತೆ. ಮುಂದೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅದ್ದೂರಿ ಮದುವೆಯಿಂದ ದುಂದುವೆಚ್ಚ ಆಗುತ್ತೆ ಅಂತ. ಹೌದು, ದುಂದುವೆಚ್ಚ ಆಗುತ್ತೆ, ಆದರೆ ಅದ್ದೂರಿ ಮದುವೆ ಅಂತ ಮಾಡಬೇಕು ಅಂತ ಬಂದಾಗ ವೆಚ್ಚದ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ವೆಚ್ಚವನ್ನು ಯೋಚನೆ ಮಾಡೋದಾದರೆ ಅದ್ದೂರಿ ಮದುವೆನ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸಂದೇಶವನ್ನು ಕಳಿಸ್ತಿ ಹೇಳ್ತಾ ಇದ್ದಾರೆ, ಇತ್ತೀಚೆಗಿನ ದಿನಗಳಲ್ಲಿ ಮದುವೆ ಮಾಡುವುದು ವಿಜೃಂಭಣೆ ಮಾಡ್ತಾರೆ, ಅದು ಕೌಶಲ್ಯ ತರಬೇತಿ ಹೊಂದಿರುವರು ಹಾಗೂ ಫೋಟೋಗ್ರಫಿ ವಿಡಿಯೋ ಮಾಡೋರಿಗೆ, ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡೋದಕ್ಕೆ, ಮದುವೆ ವಸ್ತ್ರ ವಿನ್ಯಾಸ ಮಾಡೋದಕ್ಕೆ, ಮೆಹಂದಿ ಹಾಕಲಿಕ್ಕೆ, ಹೂವಿನ ಹಾರ ಕಟ್ಟೋರು, ಹೀಗೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ, ಒಂದು ದಿನದ ಕೆಲಸ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇದರಿಂದ ಉಪಯೋಗನೂ ಇದೆ ಅಂತ ಹೇಳ್ತಾರೆ. ಹೌದು, ಇದರಿಂದ ಉಪಯೋಗ ಅಂತೂ ನಿಜವಾಗ್ಲೂ ಇದೆ. ಎಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಸಣ್ಣ ಸಣ್ಣ, ಈಗ ಕೆಲವೊಬ್ಬರು ಓದಿರಲ್ಲ ಬರೆದಿರಲ್ಲ, ಆದರೆ ಅವ್ರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ ಇರುತ್ತೆ. ಆ ವಿದ್ಯೆ ಇಲ್ಲ ಅಂದರೂ ಅವರಿಗೆ ಒಂದು ಕೌಶಲ್ಯ ಇರುತ್ತೆ, ಅದರಿಂದ ಅವರು ಅದನ್ನು ಬೆಳೆಸ್ಕೊಂಡು ಈ ರೀತಿ ಮದುವೆ ಸೀಸನ್ಗಳಲ್ಲಿ ಈ ರೀತಿ ಎಲ್ಲ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲೆಲ್ಲ ಮಾಡೋದ್ರಿಂದ ಅವ್ರಿಗೊಂದು ಒಳ್ಳೆಯ ಆದಾಯ ಬರ್ಬೋದು, ಉದ್ಯೋಗನೂ ಸಹ ಅವರಿಗೆ ಈ ಮೂಲಕ ಸಿಗಬಹುದು ಅನ್ನೋದು ಒಂದು ಈ ಕಾರ್ಯಕ್ರಮದಲ್ಲಿ ಈ ಹೊತ್ತಿನಲ್ಲಿ ನಾವು ಕೊಡ್ತಾ ಇರುವಂತಹ ಒಂದು ಸಂದೇಶ ಆಗಿದೆ. ಮುಂದೆ ಬರ್ತಾ ಇದೆ ಕಲಾವಿದ ಚಿತ್ರದ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಮೊನಾಲಿಸಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ದು ಕೆ ಕಲ್ಯಾಣ್ ಹಾಗೂ ವಲೀಶಾ ಸಂದೀಪ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಅದ್ದೂರಿ ಮದುವೆಗಳಿಂದಾಗಿ ಉದ್ಯೋಗ ಅವಕಾಶಗಳಾಗಿರ್ಬೋದು, ಉದ್ಯಮಿಗಳಿಗೆ ಯಾವ ರೀತಿಯ ಸಹಾಯ ಆಗ್ತಾ ಇದೆ, ಯಾವೆಲ್ಲ ಹೊಸ ಹೊಸ ಉದ್ಯಮಗಳಿಗೆ ಈ ಅದ್ದೂರಿ ಮದುವೆಗಳು ದಾರಿ ಮಾಡಿಕೊಡ್ತಾ ಇದ್ದಾವೆ ಅಂತ ಮಾತಾಡ್ತಾ ಇದ್ವಿ. ಮದುವೆ ಅಂದರೆ ಊಟ ಅಂತೂ ಬೇಕು, ಅದಕ್ಕೆ ಅಡುಗೆ ಭಟ್ರು ಬೇಕು, ಹಾಗೆ ಸಿಹಿ ತಿಂಡಿ ತಯಾರಕರು ಸ್ಪೆಷಲಿಸ್ಟ್ಗಳೇನಿರ್ತಾರೆ ಅವ್ರು ಬೇಕು, ಪುರೋಹಿತರು ಬೇಕು, ಇವೆಲ್ಲ ಮದುವೆ ಅಂದ ಮೇಲೆ ಇರಲೇಬೇಕು. ಅದಲ್ಲದೆ ಹಾಗೆ ಈ ಆಧುನಿಕ ಶೈಲಿಯ ಮದುವೆಗಳಲ್ಲಿ ಹಸೆ ಬರೆಯುವವರು ಅಂತ ಇರ್ತಾರೆ, ಹಸೆ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ, ಅಂಥವರು ಸಹ ಈಗ ಮೊದಲೇ ಅವರನ್ನು ಬುಕ್ ಮಾಡ್ಕೊಂಡಿದ್ದರೆ ಅವರು ಸಹ ಬಂದು ಹಸೆ ಬರ್ಕೊಟ್ಟು ಹೋಗ್ತಾರೆ. ರಿಟರ್ನ್ ಗಿಫ್ಟ್ಗಳಿಗೆ ಆಕರ್ಷಕವಾಗಿ ಪ್ಯಾಕಿಂಗ್ ಮಾಡಿ ಕೊಡೋರಿರಬಹುದು. ಪ್ಲೇಟ್ ಡೆಕೋರೇಷನ್ ಅಂತ ಮಾಡ್ತಾರೆ, ಅಂದರೆ ವಧುವರರ ಮುಂದೆ ಇಡುವಂತಹ ಕಾಯಿ, ಎಲೆ, ಅಡಿಕೆ, ಹೂವು, ಸಿಹಿ ತಿನಿಸುಗಳಿರ್ಬೋದು, ಇತರೆ ಅಲಂಕಾರಕಗಳನ್ನು ತಟ್ಟೆಯಲ್ಲಿ ಸುಂದರವಾಗಿ ಜೋಡಿಸಿ ಆಕರ್ಷಕವಾಗಿ ಅಲಂಕಾರ ಮಾಡಿಕೊಡೋರಿಗೂ ಸಹ ಈಗ ಅತಿ ಹೆಚ್ಚಿನ ಬೇಡಿಕೆ ಇದೆ. ಇದಲ್ಲದೆ ಇನ್ನು ಫೋಟೋಗ್ರಾಫರ್, ಕ್ಯಾಮ್ರಾಮ್ಯಾನ್, ಡ್ರೋನ್ ಆಪರೇಟರ್, ವಿಡಿಯೋಗ್ರಾಫರ್ಗಳು ಅಂತ ಬಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಮಾಡಿಸ್ತಾರೆ. ಹಾಗೆ ಮದುವೆಯ ವಿಡಿಯೋಗಳು, ಫೋಟೋಗಳನ್ನು ತೆಗೆಸೋದಿರಬಹುದು, ತರಹೇವಾರಿಯ ವಿಡಿಯೋಗಳನ್ನು ಮಾಡಿ ಸಿನಿಮಾ ಗೀತೆಗಳಿಗೆ ಅಭಿನಯಿಸಿ ಮರು ನಿರ್ಮಾಣ ಮಾಡಿ ವಧುವರರು ಸಂಭ್ರಮಿಸ್ತಾರೆ. ಇಂಥ ಚಲನಚಿತ್ರಗಳಲ್ಲಿ ಗೀತೆಗಳನ್ನು ಹೇಗೆ ಚಿತ್ರೀಕರಣ ಮಾಡಿರ್ತಾರೋ ಅದೇ ರೀತಿ ವಧುವರರು ಅಭಿನಯಿಸಿ ಹಾಡುಗಳನ್ನು ಮಾಡಿ ಮದುವೆ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ LED ಸ್ಕ್ರೀನ್ಗಳನ್ನು ಹಾಕಿಸಿ ಅದರಲ್ಲಿ ಪ್ರಸಾರ ಮಾಡುವಂತಹದ್ದು ಸಹ ಅದ್ದೂರಿ ಮದುವೆಯ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಹಲವಾರು ಫೋಟೋಗ್ರಾಫರ್ಗಳಿರ್ಬೋದು, ವಿಡಿಯೋಗ್ರಾಫರು ಅಷ್ಟೇ ಅಲ್ಲದೆ ಎಡಿಟಿಂಗ್ ಮಾಡೋರು, ಪ್ರಿಂಟಿಂಗ್ ಮಾಡೋರಿಗೂ ಸಹ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಗಿರ್ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಮದುವೆ ಅನ್ನೋದು ಒಂದು ವೆಡ್ಡಿಂಗ್ ಇಂಡಸ್ಟ್ರಿ ಆಗಿ ದೊಡ್ಡ ಬಿಸ್ನೆಸ್ ಆಗಿ ಬಿಟ್ಟಿದೆ ಈಗಿನ

ಕಾಲದಲ್ಲಿ ಇದು ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಜೃಂಭಣೆಯ ಮದುವೆ ಅಂದ್ರೆ ಕೇವಲ ಎರಡು ಕುಟುಂಬದ ಸಮಾಗಮ ಅಲ್ಲ, ನೂರಾರು ಜನರಿಗೆ ಉದ್ಯೋಗ ಮತ್ತು ಆದಾಯದ ಮೂಲ ಆಗಿದೆ. ರೈನ್ಬೋ ಎಫ್ಎಂ ನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಾ ಇರೋದು ಬಹಳ ಪ್ರಸ್ತುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಂತಹ ವಿಷಯವನ್ನ ರೈನ್ಬೋ ತಂಡದವರು ಮನೋರಂಜನೆಯ ಜೊತೆಗೆ ಇಂತಹ ಉಪಯುಕ್ತ ಮಾಹಿತಿಯನ್ನ ನೀಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹೂವಿನಲ್ಲಿ ಹೆಸರು ಬರೆಸಿ ಡೆಕೋರೇಷನ್ ಮಾಡೋದು, ವಿದ್ಯುತ್ ದೀಪಾಲಂಕಾರ ಮಾಡೋದು, ಕರಂಜಿ ಇರಿಸೋದು, ಬಾಗಿಲಲ್ಲಿ ಗೊಂಬೆಗಳನ್ನು ಇಡೋದು, ಭಕ್ಷ್ಯ ಭೋಜನಗಳನ್ನು ಇಡೋದು, ಈ ರೀತಿ ದುಂದುವೆಚ್ಚನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ. ಅದ್ದೂರಿ ಮದುವೆ ಅಂದಾಗ ದುಂದುವೆಚ್ಚ ಅನ್ನೋದು ಇನ್ನೊಂದು ಪಾಠ, ಆದ್ರೂ ಸಹ ಇಲ್ಲಿ ಎಷ್ಟು ಜನಕ್ಕೆ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ, ಹಾಗೆ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಯಾವ ರೀತಿಯ ಅವಕಾಶಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಇಂದಿನ ದಿನಗಳಲ್ಲಿ ಮದುವೆ ಅನ್ನೋದು ಅವರ ಶಕ್ತಿಗೆ ಅನುಸಾರವಾಗಿ ಆಚರಿಸಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಆಡಂಬರವಾಗಿ ಮಾಡಿದರೆ ನೀವು ಹೇಳಿದಂತೆ ಕಾರ್ಮಿಕರಿಗೆ ಸಹಾಯ ಆಗುತ್ತೆ, ಹಾಗಂತ ಸಾಲ ಮಾಡಿ ಅದ್ದೂರಿ ಮದುವೆ ಕಡೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅದು ಅವರವರ ಆಯ್ಕೆ, ಸಾಲ ಮಾಡಿ ಮಾಡ್ತಾರೋ ಹೇಗೆ ಮಾಡ್ತಾರೋ, ಆದರೆ ಎಷ್ಟು ಅದ್ದೂರಿಯಾಗಿ ಮಾಡಬೇಕು, ಎಷ್ಟು ಹಾಸಿಗೆ ಇದೆ, ಎಷ್ಟು ಕಾಲು ಚಾಚಬೇಕು ಅನ್ನೋದು ಅವರವರ ಬುದ್ಧಿಮಟ್ಟಕ್ಕೆ ಬಿಟ್ಟದ್ದಲ್ವೇ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನು ಕೇಳಿ ಇನ್ನಷ್ಟು ಈ ವಿಷಯದ ಕುರಿತಾಗಿ ಮಾತಾಡೋಣ. ಮುಂದಿನ ಗೀತೆ ಬರ್ತಾ ಇದೆ, ನಲ್ಲಾ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:53:39. ಬೆಂಗಳೂರು ಬಜ್, ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳಿಂದ ಯಾವೆಲ್ಲ ರೀತಿಯ ಉದ್ದಿಮೆಗಳಿಗೆ ಅವಕಾಶ ಸಿಗ್ತಾ ಇದೆ, ಹಾಗೆ ಯಾವ್ಯಾವ ರೀತಿಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದರ ಕುರಿತಾಗಿ ಮಾತಾಡ್ತಾ ಮುಂದುವರಿಯೋದಾದರೆ, ಸಂಗೀತ ಮತ್ತು ಸೌಂಡ್ ತಜ್ಞರು, ಹಾಗೆ ವಾಹನದ ವ್ಯವಸ್ಥೆ ಮಾಡುವರು, ಡ್ರೈವರ್ಗಳಿರಬಹುದು, ದಿಬ್ಬಣಕ್ಕಾಗಿ ಕಾರು ಬಸ್ಗಳ ಬಳಕೆಯಂತೂ ಆಗೇ ಆಗುತ್ತೆ, ಅಲ್ಲಿ ಸಹ ಕೆಲವೊಂದು ಉದ್ಯೋಗಗಳು ಸಿಗುತ್ತೆ. ಹಾಗೆ ಕ್ಯಾಟರಿಂಗ್ ಮತ್ತು ಅಡುಗೆ ಮಾಡೋರು, ಸ್ವಚ್ಛತಾ ಕಾರ್ಮಿಕರಿಗಂತೂ ತುಂಬಾ ಬೇಡಿಕೆ, ಸ್ವಚ್ಛತಾ ಕಾರ್ಮಿಕರು ಹಗಲು ರಾತ್ರಿ ಅನ್ನೋದೇ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಹಾಗಾಗಿ ಸ್ವಚ್ಛತಾ ಕಾರ್ಮಿಕರಿಗೂ ಸಹ ಅತಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಬಟ್ಟೆ ಅಂಗಡಿ ಡಿಸೈನರ್ಗಳು, ಚಿನ್ನಾಭರಣ ವ್ಯಾಪಾರಿಗಳಿರ್ಬೋದು, ಟೆಂಟ್ ಹೌಸ್ಗಳಿಗೆ ಕೆಲಸ ಮಾಡೋರಿರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಮದುವೆಯಲ್ಲಿ ಎಲ್ಲ ಕ್ಷೇತ್ರದವರ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ ಇಲ್ಲಿ ಓದಿ ಬರೆದು ಬರೋರ್ಗಿಂತ ಕೌಶಲ್ಯಗಳ ಮೇಲೆ, ಅವರ ಒಂದು ನಿಪುಣತೆಯ ಮೇಲೆ ಕೆಲಸ ಮಾಡೋರು ಮದುವೆಗಳಲ್ಲಿ ಹೆಚ್ಚು ಬೇಕಾಗಿರ್ತಾರೆ, ಹೆಚ್ಚು ಅಂತವರ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಕಚೇರಿಯಿಂದ ರೇಡಿಯೋ ಕೇಳ್ತಾ ಬಂದೆ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್ ಶಾಮನೂರ್ ಅವರು ದಾವಣಗೆರೆಯಿಂದ. ದುಡ್ಡಿದ್ದವರು ಶ್ರೀಮಂತರು ಅದ್ದೂರಿಯಾಗಿ ಮಾಡ್ತಾರೆ, ಅವರವರ ದುಡಿಮೆಗೆ ತಕ್ಕಂತೆ ಖರ್ಚು ಮಾಡಿ ಮದುವೆ ಮಾಡ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮದುವೆ ಅನ್ನೋದು ಆಡಂಬರವಾಗಿದೆ, ಎಷ್ಟು ಅರೇಂಜ್ಮೆಂಟ್ ಮಾಡಿದರೂ ಅರೇಂಜ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜಮಖಂಡಿಯಿಂದ ಭಾರತಿ ಅವರು ಹೇಳ್ತಾ ಇದ್ದಾರೆ. ಹೌದು, ಕೆಲವೊಂದ್ಸಲ ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಇನ್ನೂ ಕಡಿಮೆ ಆಯಿತು, ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಆದರೆ ಇಂತಹ ಮದುವೆಗಳಿಂದ ಎಷ್ಟು ಜನರ ಹೊಟ್ಟೆ ತುಂಬ್ತಾ ಇದೆ, ಎಷ್ಟು ಜನರಿಗೆ ಕೆಲಸ ಸಿಗ್ತಾ ಇದೆ, ಯಾವ್ಯಾವ ರೀತಿಯ ಹೊಸ ಹೊಸ ಅವಕಾಶಗಳು ಹುಟ್ಕೋತಾ ಇದ್ದಾವೆ ಅನ್ನೋದರ ಕಡೆಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಭಾರತದಲ್ಲಿ ಮದುವೆ ಕೇವಲ ಸಂಭ್ರಮವಾಗಿ ಉಳಿದೆ, ಉದ್ಯಮವಾಗಿ ಬಹುಕೋಟಿ ರೂಪಾಯಿ ಮೌಲ್ಯದ ಕ್ಷೇತ್ರವಾಗಿ ರೂಪುಗೊಂಡಿದೆ ಅಂತಲೇ ಹೇಳ್ಬೋದು. ಸಣ್ಣ ವ್ಯಾಪಾರಿಗಳು, ಕೈಗಾರಿಕೋದ್ಯಮಿಗಳಿರಬಹುದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಿಪುಣತೆಯನ್ನು ಹೊಂದಿರುವವರು ಉದ್ಯೋಗವನ್ನು ಪಡಿತಾ ಇದ್ದಾರೆ. ಹಾಗೆ ಅವರು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಸಹ ಪಡ್ಕೋತಾ ಇದ್ದಾರೆ. ಹಾಗೆ ಅದನ್ನೆಲ್ಲ ಮಾಡಿ ಅದರ ಜೊತೆಗೆ ಅವರು ಯಶಸ್ವಿಯನ್ನು

ಯಶಸ್ಸನ್ನು ಸಹ ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಸಹ ಹೊರಡುವ ಸಮಯ, ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ 5 ಗಂಟೆಗೆ ಸರಿಯಾಗಿ ನಿಮ್ಮೊಂದಿಗೆ ಜೊತೆಯಾಗೋದಕ್ಕೆ ಸ್ಟುಡಿಯೋದಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಆರ್ ಜೆ ನಯನ ಅವರು ಅಂತ ಹೇಳ್ತಾ ಮುಂದಿನ ಬಾರಿ ಮತ್ತೆ ಸಿಗುವವರೆಗೂ ಟಾಟಾ ಬಾಯ್ ಬಾಯ್, ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಆರ್ ಜೆ ಸಿಂಧು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ?

ಗ್ರೇಟ್ ಈವ್ನಿಂಗ್ ಫ್ರೆಂಡ್ಸ್, ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ಜೆ ನಾಯನ. ನಿಮ್ಮ ಈ ಸುಂದರ ಸಂಜೆಯನ್ನ ಮತ್ತಷ್ಟು ಕಲರ್ಫುಲ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಇಷ್ಟದ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕಷ್ಟು ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮ್ಮನ್ನ ಮನರಂಜಿಸ್ಲಿಕ್ಕೋಸ್ಕರ ತಯಾರಿದೆ. ಹಾಗೆ ಅದ್ರ ಜೊತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೆ ಮನರಂಜನೆ ಕೂಡ ನಿಮ್ಗೋಸ್ಕರ ಸಿಗುತ್ತೆ. ಹಾಗಾಗಿ ತಪ್ಪದೇ ಕೇಳ್ತಾ ಇರಿ ಇವತ್ತಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: non stop Sanjay. Non stop Sanjay. Non stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಕಾಣದ್ವಾಗ್ಲೂ ನಾನ್ ಸ್ಟಾಪ್ ಹಾಡುಗಳು, ಹಾಗೆ ನಾನ್ ಸ್ಟಾಪ್ ಮಾತುಗಳು ನಿಮ್ಮನ್ನ ರಂಜಿಸ್ಲಿಕ್ಕೋಸ್ಕರ ತಯಾರಿದೆ. ಹಾಗಾಗಿ ತಪ್ಪದೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನ ಕೇಳ್ತಾ ಇರಿ. ನಾನು ನಿಮ್ಮ ಅಜ್ಜೆ ನಾಯನ. ಏನೋ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ ಅಮೋ ಚಿತ್ರದ ಹಾಡಿನೊಂದಿಗೆ. ಅರ್ಮಾನ್ ಮಲಿಕ್ ಅವರು ಹಾಡಿದ್ದಾರೆ, ಹಾಗೆ ಶ್ರೇಯಾ ಘೋಷಾಲ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಇನ್ನು ಸಾಹಿತ್ಯ ಕವಿರಾಜ್ ಮತ್ತೆ ಸಂಗೀತ ಅರ್ಜುನ್ ಜನ್ಯ.

ಐದು ಗಂಟೆ ಎಂಟು ನಿಮಿಷ ಆಯ್ತು. ನಿಮ್ಮ ನೆಚ್ಚಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ನಾಯನ. ಇನ್ನು ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳಿದ್ರಿ. ಈ ತಂಪು ಸಂಜೆ ನಾನು ನಿಮ್ಮನ್ನ ಒಂದು ಬಿಸಿ ಬಿಸಿ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಖಂಡಿತ. ಇನ್ನು ನಮ್ಮ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲೂ ಸಹ ಮಳೆ ಇಲ್ಲದೆ ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ಆದ್ರೆ ಈ ಸಂಜೆ ಮಾತ್ರ ಸವಿಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಈ ಸವಿಯಾದ ಸಂಜೆಯಿಂದ ನಿಮ್ಮನ್ನ ಸುಮಾರು ವರ್ಷಗಳ ಹಿಂದೆ ಹಾಗೆ ಇದೊಂದು ಮರುಭೂಮಿಗೆ ಕರ್ಕೊಂಡು ಹೋಗೋಣ ಅಂತ ಏನಂತೀರಾ? ಇನ್ನು ಏನು ಯಾವ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀರಾ ಅಂತಂದ್ರೆ, ಒಂದು ಇಡೀ ಜಗತ್ತೇ ಬೆರಗಾಗೋ ರೇಂಜ್ಗೆ ಒಂದು ಬೃಹತ್ ಇಂಜಿನಿಯರಿಂಗ್ ಮಾವಲ್ನ ಸೃಷ್ಟಿ ಮಾಡಿದ್ರು. ಈ ಸೃಷ್ಟಿಯ ಬಗ್ಗೆ ಹಾಗೆ ಇದರ ಸೃಷ್ಟಿಕರ್ತರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಈಜಿಪ್ಟ್ನ ಪಿರಮಿಡ್ಸ್ ಬಗ್ಗೆ ಇವತ್ತು ಮಾತಾಡೋಣ ನಾನ್ ಸ್ಟಾಪ್ ಸಂಜೆಯಲ್ಲಿ ಅಂತ. ಇನ್ನು ಈ ಈಜಿಪ್ಟ್ನ ಪಿರಮಿಡ್ಸ್ನ ಹೇಗೆ ಕಟ್ಟಿಸಿದ್ರು ಅನ್ನೋದು ಇವಾಗಲೂ ಅಷ್ಟೇ ಒಂದು ಮಿಸ್ಟ್ರಿ ಅಂತ ಹೇಳ್ಬೋದು. ಯಾರಿಗೂ ಗೊತ್ತಾಗಿಲ್ಲ. ಎಷ್ಟೇ ಸಂಶೋಧನೆಗಳನ್ನ ನಡೆಸಿದ್ರೂ ಸಹ ಇದು ಹೇಗೆ ಸಾಧ್ಯ ಆಯಿತು ಅಷ್ಟು ಹಿಂದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಯಾಕೆಂತಂದರೆ ಇದನ್ನು ನಿನ್ನೆ ಮೊನ್ನೆ ಅಥವಾ ಒಂದು 100-100 ವರ್ಷಗಳ ಹಿಂದೆ ಕಟ್ಟಿಸಿದ್ದಲ್ಲ, ಬರ್ತಿ 4,500 ವರ್ಷಗಳ ಹಿಂದೆ ಇವನ್ನ ಕಟ್ಟಿಸಿದ್ದು. ಆ ಕಾಲದಲ್ಲಿ ಯಾವುದೇ ಕ್ರೇನ್ಗಳಿರಲಿಲ್ಲ, ಜೆ ಸಿ ಬಿಗಳಿರಲಿಲ್ಲ, ಮಷಿನ್ಗಳು ಇರಲಿಲ್ಲ, ಕಂಪ್ಯೂಟರ್ಗಳು ಸಹ ಇರಲಿಲ್ಲ. ಅಷ್ಟೇ ಯಾಕೆ ಒಂದು ಸಣ್ಣ ಗೂಗಲ್ ಮ್ಯಾಪ್ ಇರ್ಬೋದು ಅಥವಾ ಕಂಪಾಸ್ ಇರ್ಬೋದು ಅದು ಸಹ ಇರಲಿಲ್ಲ. ಅಂತ ಸಮಯದಲ್ಲಿ ಈ ಪಿರಮಿಡ್ಸ್ನ ಕಟ್ಟಿಸಲಾಗುತ್ತೆ. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನು ಈ ಈಜಿಪ್ಟ್ನ ಬಿಸಿಲು ಮರುಭೂಮಿಯಿಂದ ನೇರವಾಗಿ ನಿಮ್ಮನ್ನ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ತಂಪು ಸಂಜೆಗೆ ಒಂದು ಕನೆಕ್ಷನ್ ಕೊಡೋಣ ಅಂತ ಈ ಕಾರ್ಯಕ್ರಮ. ಇದೊಂದು ಹಾಡು ಕೇಳ್ಕೊಂಬನ್ನಿ, ಇನ್ನೂ ಸಾಕಷ್ಟು ಮಾಹಿತಿ, ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೋಸ್ಕರ ಕೊಡ್ತೀನಿ. ಜಗಮಲ್ಲ ಚಿತ್ರದ ಹಾಡು ಅನುರಾಧ ಭಟ್ ಹಾಗೂ ಸಿದ್ಧಾರ್ಥ ಬೆಳಮನ್ನು ಅವರ ಧ್ವನಿಯಲ್ಲಿ ಸಾಹಿತ್ಯ ಹೃದಯ ಶಿವ, ಸಂಗೀತ ಡಿ ಇಮಾನ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. 5:15 ಆಯ್ತು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪಿರಮಿಡ್ಸ್ ಬಗ್ಗೆ ಮಾತಾಡ್ತಾ ಇದೆ, ಅದರಲ್ಲೂ ಈಜಿಪ್ಟ್ನ ಪಿರಮಿಡ್ಸ್ ಬಗ್ಗೆ ಮಾತಾಡ್ತಾ ಇದೆ. ಯಾಕೆ ವಿಶೇಷ ಈಜಿಪ್ಟಿನ ಪಿರಮಿಡ್ಗಳು ಅಂತಂದ್ರೆ, ಇದಕ್ಕೆ ಯಾಕೆ ವಿಶೇಷ ಅಂತ ಹೇಳ್ತೀವಿ ಅನ್ನೋದಕ್ಕೆ ಒಂದಷ್ಟು ನಂಬರ್ಸ್ಗಳನ್ನ ನಾನು ಹೇಳ್ತೀನಿ ಇವಾಗ. ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನಿಮಗೆ ಆಶ್ಚರ್ಯ ಆಗಿ ಖಂಡಿತವಾಗ್ಲೂ ಆಶ್ಚರ್ಯ ಪಡುವಂತ ಒಂದು ಸ್ಮಾರಕ ಇದು ಅಂತ ಅನ್ಸುತ್ತೆ. ಇನ್ನು ಕ್ರಿಸ್ತಪೂರ್ವ 2560 ರಾಜ ಖೂಫುಗೋಸ್ಕರ ದಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾನ ಕಟ್ಟಿಸಲಾಗುತ್ತೆ. ಇದ್ರ ಬಗ್ಗೆನೆ ನಾನು ಇವತ್ತು ಮಾತಾಡ್ತಾ ಇರೋದು. ಈ ಒಂದು ಪಿರಮಿಡ್ ಕಟ್ಟೋಕೆ ಬರೋಬ್ಬರಿ 23 ಲಕ್ಷ ಬೃಹತ್ ಕಲ್ಲುಗಳನ್ನ ಬಳಸಿದಾರಂತೆ. ಅದರಲ್ಲಿ ಒಂದೊಂದು ಕಲ್ಲು ಸುಮಾರು 2.5 ಟನ್ನಿಂದ 15 ಟನ್ ವರೆಗೂ ಇತ್ತು. ಹಾಗಾಗಿ ಇದು ಒಂದು ವಿಶೇಷವಾದ ಸ್ಮಾರಕ ಅಂತ ಹೇಳ್ಬೋದು. ಹಾಗೆ ಈ ಇಡೀ ಪಿರಮಿಡ್ನ ಒಟ್ಟು ತೂಕ ಒಂದು ಸುಮಾರು 60 ಲಕ್ಷ ಟನ್ನಷ್ಟಿರ್ಬೋದು. ಜಗತ್ತಲ್ಲಿ ಮನುಷ್ಯ ಕಟ್ಟಿದ ಅತಿ ಎತ್ತರದ ಕನ್ಸ್ಟ್ರಕ್ಷನ್ ಆಗಿ ಇದು ಸತತ 3800 ವರ್ಷಗಳ ಕಾಲ ದಾಖಲೆಯನ್ನ ಬರೆದಿತ್ತು. ಆದರೆ 1889 ಐಫಿಲ್ ಟವರ್ ಬರೋವರೆಗೂ ಸಹ ಇದನ್ನ ಬೀಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಅಲ್ಲಿವರೆಗೂ ಇಡೀ ಜಗತ್ತಿನ ಅತಿ ಎತ್ತರದ ಕನ್ಸ್ಟ್ರಕ್ಷನ್ ಇದೇ ಆಗಿತ್ತು. ಇನ್ನು ಈ ವಿಶೇಷಗಳೊಂದಿಗೆ ಇನ್ನೂ ಇವಾಗಿನ ಇಂಜಿನಿಯರ್ಸ್ಗೂ ಸಹ ಬಹಳ ಆಶ್ಚರ್ಯವಾಗಿ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಏನಂತಂದ್ರೆ, ಈ ಪಿರಮಿಡ್ನ ಬೇಸ್ ಅಥವಾ ಫೌಂಡೇಶನ್ ಅಥವಾ ತಳಹದಿ ಅಂತ ಏನ್ ಕರಿತೀವಿ, ಇದು ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಆಗಿ ಫ್ಲಾಟ್ ಆಗಿದೆ ಅಂತೆ. ಆಗಿನ ಕಾಲದಲ್ಲಿ ಯಾವುದೇ ಒಂದು ಮಷೀನ್ಗಳಿರಲಿಲ್ಲ ಅಥವಾ ಈ ರೀತಿಯ ಕೆಲಸಗಳಿಗೆ ಉಪಯೋಗಿಸುವಂತಹ ಒಂದು ತಂತ್ರಜ್ಞಾನ ಸಹ ಇರಲಿಲ್ಲ. ಆದರೂ ಸಹ ಈ 4 ಮೂಲೆಗಳನ್ನ ಪರ್ಫೆಕ್ಟ್ ಆಗಿ ಕಟ್ಟಿಸಿದ್ದಾರೆ. ಇದರಲ್ಲಿರೋ ಈ 4 ಮೂಲೆಗಳಲ್ಲಿರೋ ವ್ಯತ್ಯಾಸ ಬರೀ 2.2 ಸೆಂಟಿಮೀಟರ್ ಅಂತೆ. ಇಷ್ಟು ಪರ್ಫೆಕ್ಷನ್ ಆಗಿ ನಾವು ಕಟ್ಟಿಸ್ಲಿಕ್ಕೆ ಇತ್ತೀಚೆಗೆ ಈ ಲೇಸರ್ ಲೆವೆಲಿಂಗ್ ಎಕ್ವಿಪ್ಮೆಂಟ್ಸ್ನೆಲ್ಲ ಉಪಯೋಗಿಸಿ ಕಟ್ಟಿಸ್ತಾರೆ. ಇಂಥ ಎಕ್ವಿಪ್ಮೆಂಟ್ಸ್ನ ಉಪಯೋಗಿಸಿ ಕಟ್ಟಿಸಿದ್ರೂ ಸಹ ಇಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಫೌಂಡೇಶನ್ನ ಫ್ಲಾಟ್ ಆಗಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಇನ್ನು ಇದಷ್ಟೇ ಅಲ್ಲದೆ ಈ ಪಿರಮಿಡ್ನ 4 ಮೂಲೆಗಳಿದೆಯಲ್ಲ, ಈ 4 ಮೂಲೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದಿಕ್ಕುಗಳಿಗೆ ಕರೆಕ್ಟ್ ಆಗಿ ಅಲೈನ್ ಆಗಿದೆ. ಬರೀ 0.05 ಡಿಗ್ರಿಯಷ್ಟೇ ವ್ಯತ್ಯಾಸ ಇದೆ. ಅಂದರೆ ನಿಖರವಾಗಿ ದಿಕ್ಕುಗಳಿರ್ಲಿ ಇರೋದಕ್ಕೂ ಮತ್ತೆ ಈ ಮೂಲೆಗಳಿಗೂ ಬರೀ 0.05 ಡಿಗ್ರಿ ಅಷ್ಟೇ ವ್ಯತ್ಯಾಸ ಇದೆ ಅಂತ. ಆಗಿನ ಕಾಲದಲ್ಲಿ ಕಂಪಾಸ್ ಸಹ ಇರಲಿಲ್ಲ, ಸ್ಯಾಟಲೈಟ್ ಸಹ ಇರಲಿಲ್ಲ, ಆದರೂ ಇಷ್ಟು ಒಂದು ಪ್ರೆಸಿಷನ್ ಅಲ್ಲಿ ಆ ಫೌಂಡೇಶನ್ ಕಟ್ಟಲಾಗಿತ್ತು. ಇನ್ನು ನಾವು ಇವಾಗ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಕಟ್ಟಿಸ್ಲಿಕ್ಕೆ 3-4 ವರ್ಷ ತಗೋತಾರೆ. ಇನ್ನು ಈ ಬಿಲ್ಡಿಂಗ್ ಕಟ್ಟಿ ಸುಮಾರು ಒಂದು 6 ತಿಂಗಳಿಗೆ ನಾವೆಲ್ಲ ಕುತ್ಕೊಂಡು ಹಾಡು ಹೇಳಬೇಕಾಗುತ್ತೆ, ಸೂರು ತಿಹಿದು ಮನೆಯ ಮಾಳಿಗೆ ಏನು ಮಾಡಬೇಕಂತ. ಈ ರೀತಿಯ ಯಾವ ಕಂಪ್ಲೇಂಟ್ ಸಹ ಈಜಿಪ್ಟ್ನ ಪಿರಮಿಡ್ಸ್ಗೆ ಬಂದಿಲ್ಲ, ಅಷ್ಟು ಹಳೆಯದಾದರೂ ಸಹ. ಹಾಗಾಗಿ ಇದು ಬಹಳ ವಿಶೇಷವಾದ ಮಾಹಿತಿ. ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತೀನಿ ಈ ಹಾಡಿನ ನಂತರ. ಪಂಚತಂತ್ರ ಚಿತ್ರದ ಹಾಡನ್ನ ಕೇಳಿ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಸಂಗೀತ ವಿ ಹರಿಕೃಷ್ಣ.

ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿದ್ದ ಒಂದು ಸೂಪರ್ ಹಿಟ್ ಹಾಡನ್ನ ಪಂಚತಂತ್ರ ಚಿತ್ರದಿಂದ ಈಗಷ್ಟೇ ಕೇಳ್ಕೊಂಬಂದ್ರೆ ಏನು, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನ, ಅದರಲ್ಲೂ ಈಜಿಪ್ಟ್ನ ಪಿರಮಿಡ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೆ. ಇನ್ನು ಸಾಕಷ್ಟು ಜನ ಸಂದೇಶ ಸಹ ಕಳಿಸಿದ್ದಾರೆ, ಹುಬಳಿ ಲಕ್ಷ್ಮೀ ಚಂದ್ರಶೇಖರ್ ಮತ್ತೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಮತ್ತೆ ಹರೀಶ್ ಮಲ್ಲೇಶ್ವರ ಅವರು ಅಷ್ಟೊಂದು ಭಾರವಾದ ಕಲ್ಲುಗಳನ್ನ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರಿ, ಅವನ್ನೆಲ್ಲ ಹೇಗೆ ಎತ್ತಿಟ್ಟಿರ್ಬೋದಲ್ವಾ ಅವಾಗ ಯಾವುದು ಮಷೀನ್ಗಳಿಲ್ಲದೆ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಯಾರಿದು ಇದು ಆಧುನಿಕ ವಿಜ್ಞಾನಕ್ಕೆ, ಆಧುನಿಕ ಇಂಜಿನಿಯರಿಂಗ್ಗೆ ಸವಾಲಾಗಿದೆ ಇದೆಲ್ಲ ಅಂತ ನಂಬರ್ ಎಂಡಿಂಗ್ 238 ಸಂದೇಶವನ್ನು ಕಳಿಸ್ತಿದ್ದಾರೆ. ಇನ್ನು ನೀವು ಅಷ್ಟೇ ನಿಮ್ಮ ಸಂದೇಶವನ್ನು ಕಳಿಸ್ಬೋದು 9480901013 ಈ ನಂಬರ್ಗೆ. ಏನು ಈಜಿಪ್ಟ್ನ ಪಿರಮಿಡ್ಗಳಂದ್ರೆ ನಾವು ಸಣ್ಣವರಿರುತ್ತೆ ಎಲ್ಲ ಸಾಕಷ್ಟು ಹಾಲಿವುಡ್ ಚಿತ್ರಗಳನ್ನ ನೋಡಿದ್ದೀವಿ. ಈ ಚಿತ್ರಗಳಿಂದ ನಮಗೆ ಪಿರಮಿಡ್ಸ್ ಹೇಗಿತ್ತು ಅಥವಾ ಪಿರಮಿಡ್ಸ್ ಒಳಗಡೆ ಏನು ಮಾಡ್ತಿದ್ರು ಅನ್ನೋ ಒಂದು ಕಲ್ಪನೆಯಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಆದರೆ ಒಂದು ವಿಶೇಷ ಏನಂತಂದರೆ, ಈ ರೀತಿಯ ಟೆಕ್ಸ್ಟ್ ಬುಕ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನಮಗೆ ಒಂದು ಏನು ತೋರಿಸ್ತಾರೆ ಅಂದರೆ, ಈ ಪಿರಮಿಡ್ಗಳನ್ನೆಲ್ಲ ಒಂದಿಷ್ಟು ಗುಲಾಮರು ಕೆಲಸಗಾರನ ಇಟ್ಕೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು ಹೊಡೆದು ಬಡಿದು ಅವರ ಕಣ್ಣೀರಿಂದ ಕಟ್ಟಿದ್ದು ಈ ಪಿರಮಿಡ್ಗಳು ಅನ್ನೋ ಒಂದು ಅಪನಂಬಿಕೆಯನ್ನ ನಮಗೆ ಬರೆಸಿದ್ರು. ಆದರೆ ಇದು ಬಹಳ ಸುಳ್ಳು, ಇದ್ರ ಹಿಂದೆ ಒಂದು ಬ್ಯೂಟಿಫುಲ್ ಸತ್ಯ ಅಡಗಿದೆ ಅನ್ನೋದು ಒಂದು ರಿಸರ್ಚ್ ಇಂದ ಗೊತ್ತಾಗುತ್ತೆ. 1990 ಆರ್ಕಿಯಾಲಜಿಸ್ಟ್ಗಳು ಪಿರಮಿಡ್ ಹತ್ರನೇ ಕೆಲಸಗಾರರು ಇರುತ್ತಿದ್ದ ಒಂದು ಹಳ್ಳಿ ಸಿಗುತ್ತೆ ಇವ್ರಿಗೆಲ್ಲ, ಅಲ್ಲಿ ಸಂಶೋಧನೆ ನಡೆಸಿದಾಗ ಈ ರೀತಿಯ ತಪ್ಪು ಕಲ್ಪನೆಗಳೆಲ್ಲ ಬದಲಾಯಿತು ಅಂತ ಹೇಳ್ಬೋದು. ಏನು ಪಿರಮಿಡ್ ಕಟ್ಟಿದವರು ಯಾರು ಗುಲಾಮರಲ್ಲ, ಅವರು ತುಂಬಾನೇ ನುರಿತ ಕೆಲಸಗಾರರು, ಹಾಗೆ ಸಂಬಳ ಪಡೆದು ಶಿಸ್ತಾಗಿ ಕೆಲಸ ಮಾಡ್ತಿದ್ದ ಕೆಲಸಗಾರರು ಗುಲಾಮರಲ್ಲ ಅಂತ ಹೇಳ್ತಾರೆ. ಇನ್ನು ಅವ್ರಿಗೆಲ್ಲ ಸರಿಯಾಗಿ ವೇತನ ಕೊಡ್ತಿದ್ರು, ಊಟ ವೈದ್ಯಕೀಯ ಸೌಲಭ್ಯಗಳು ಇವೆಲ್ಲವೂ ಸಹ ಸಿಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಏನು ಇದೆಲ್ಲದಕ್ಕಿಂತ ವಿಶೇಷ ಏನಂತಂದ್ರೆ, ಇದೆಲ್ಲರ ಜೊತೆಗೆ ಸುಮಾರು 20 ವರ್ಷ ಈ ಪಿರಮಿಡ್ಗಳನ್ನ ಕಟ್ತಾ ಇದ್ರು. ಹಾಗಾಗಿ ಈ ಸಮಯದಲ್ಲಿ ಸಾವು, ಈ ಕೆಲಸಗಾರರ ಸಾವು ಸಂಭವಿಸಿದಾಗ ಅವರ ಸಮಾಧಿಯನ್ನು ಸಹ ಈ ಗ್ರೇಟ್ ಪಿರಮಿಡ್ನ ಪಕ್ಕದಲ್ಲೇ ಬಹಳ ಗೌರವದಿಂದ ಸಮಾಧಿಯನ್ನು ಮಾಡಲಾಗ್ತಿತ್ತು. ಇದು ಈಜಿಪ್ಷಿಯನ್ನರ ಕಲ್ಚರ್ ಪ್ರಕಾರ ಬಹಳ ಒಂದು ರೆಸ್ಪೆಕ್ಟ್ ಕೊಡೋದು ಆ ಕೆಲಸಗಾರರಿಗೆ ಅಂತ ಸಹ ಹೇಳ್ಬೋದು. ಇನ್ನು ಈ ಕೆಲಸಗಾರರಿಗೆಲ್ಲ ನಾನು ಆಗ್ಲೇ ಹೇಳ್ದಂಗೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಪಕ್ಕದಲ್ಲೇ ಜನ ಇರ್ತಿದ್ರು, ಡಾಕ್ಟರ್ ಸಹ ಪಕ್ಕದಲ್ಲೇ ಇರ್ತಿದ್ರು. ಇನ್ನು ಈಗ ನಾವೇನು HR ಅನ್ನೋ ಒಂದು ವ್ಯವಸ್ಥೆಯನ್ನ ಕಂಡುಕೊಂಡಿದ್ದೀವಿ, ಆ ರೀತಿಯ ವ್ಯವಸ್ಥೆ ಸಹ ಆಗ್ಲೇ ಮಾಡ್ತಾ ಇದ್ರು. ಹಾಗೆ ಈ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೋಸ್ಕರ ಬಹಳ ಅಷ್ಟು ಪ್ರೋಟೀನ್ ಇರುವಂತ ಆಹಾರವನ್ನ ಸೇವಿಸ್ತಾ ಇದ್ರು. ಹಾಗೆ ಅಲ್ಲಿಯ ಹವಾಮಾನಕ್ಕೆ ಹೊಂದ್ಕೊಳ್ಳುವಂತ ಆಹಾರಗಳು, ಊಟ ತಿಂಡಿಗಳು, ಹಾಗೆ ವಿಶೇಷ ಆಹಾರವನ್ನ ಸೇವಿಸ್ತಾ ಇದ್ರು ಅಂತ ಸಹ ಹೇಳಲಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇದೊಂದು ಹಾಡಿನ ನಂತರ ನಿಮ್ಗೋಸ್ಕರ ಕೊಡ್ತೀನಿ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 FM.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಗಂಟೆ 33 ನಿಮಿಷ ಆಯ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ. ಇದಕ್ಕೂ ಮುಂಚೆ ಹೆಬುಲಿ ಚಿತ್ರದ ಹಾಡನ್ನ ಕೇಳಿದ್ರಿ, ವಿಜಯ್ ಪ್ರಕಾಶ್ ಹಾಗೂ ಅನುರಾಧಾ ಭಟ್ ಅವರ ಧ್ವನಿಯಲ್ಲಿ, ಸಂತೋಷ್ ನಾಯಕ್ ಹಾಗೂ ಅವರ ಸಾಹಿತ್ಯ ಮತ್ತೆ ಅರ್ಜುನ್ ಜನ್ಯ ಅವರ ಸಂಗೀತವಿದ್ದ ಹಾಡು ಇದಾಗಿತ್ತು. ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಈಜಿಪ್ಟ್ನ ಪಿರಮಿಡ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಹಾಗೆ ಇದಲ್ಲದೆ ಈಜಿಪ್ಟ್ ಅಂತಂದರೆ ನಮಗೆ ಒಂದಷ್ಟು ಈಜಿಪ್ಷಿಯನ್ಸ್ ನೆನಪಾಗ್ತಾರೆ. ಬಹಳ ಫೇಮಸ್ ಆಗಿರೋ ರಾಜರು ಇರ್ಬೋದು ಅಥವಾ ರಾಣಿಯರು ಇರ್ಬೋದು, ಇವರು ನೆನಪಾಗ್ತಾರೆ. ಇವ್ರ ಬಗ್ಗೆ ಸಹ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಇನ್ನು ಬಹಳ ಮುಖ್ಯವಾಗಿ ರಾಜ ಖುಫು ಅವ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಯಾಕೆಂತಂದರೆ ಜಗತ್ತಿನ ಅತಿ ದೊಡ್ಡ ಈ ಸ್ಮಾರಕ ಪಿರಮಿಡ್ನ ಕಟ್ಟಿಸಿದ ಮಹಾರಾಯ ಯಾರಂತಂದರೆ ಇದೇ ರಾಜ ಖುಫು ಅವರಾಗಿದ್ರು. ಆದರೆ ವಿಶೇಷ ಏನಂತಂದರೆ ಇಡೀ ಇತಿಹಾಸ ಹುಡುಕಿದ್ರು ಸಹ ಇವರ ಮುಖ ಎಲ್ಲೂ ಕಾಣಿಸಲ್ಲ. ಯಾಕೆಂತಂದರೆ ಇವ್ರಿಗೆ ಮೋಸ್ಟ್ಲಿ ಇಷ್ಟ ಆಗ್ತಿರ್ಲಿಲ್ವೇನೋ, ಇವ್ರನ್ನ ಇವರೇ ಬ್ರ್ಯಾಂಡಿಂಗ್ ಅಥವಾ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಇಷ್ಟ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಸ್ಮಾರಕವನ್ನು ಕಟ್ಟಿಸಿದ್ರು ಸಹ ಅವರದ್ದು ಒಂದು ಚಿಕ್ಕದಾದ ಬರೀ 1.5 ಸೆಂಟಿಮೀಟರ್ನಷ್ಟು ಸಣ್ಣ ಸ್ಟ್ಯಾಚ್ಯೂ ಅಷ್ಟೇ ನಮಗೆ ಇಲ್ಲಿವರೆಗೂ ಕಂಡು ಬಂದಿರುವುದು ಅಂತ ಹೇಳಬಹುದು. ಇನ್ನು ಎರಡನೇವ್ರ ಅಂತಂದ್ರೆ ರಾಮಸಸ್ ದಿ ಗ್ರೇಟ್ ಅಂತ ಅನ್ಬೋದು. ಇನ್ನು ಇವರು ಆದ್ಮೇಲೆ ರಾಜರಾಗಿದ್ರು ಇವರು. ಈಜಿಪ್ಟ್ನ ಸಿಕ್ಕಾಪಟ್ಟೆ ವರ್ಷ ಅಂದ್ರೆ ಬರೋಬ್ಬರಿ 66 ವರ್ಷಗಳ ಕಾಲ ಈಜಿಪ್ಟ್ನ ಆಳಿದ ರಾಜ ಇವರು. ಇವರು ಹೋದ ಕಡೆಯಲ್ಲೆಲ್ಲ ತನ್ನದೇ ಆದ ಒಂದು ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳನ್ನ ಕಟ್ಟಿಸ್ಕೊಂಡಿದ್ರಂತೆ. ಇವ್ರಿಗೆ ಇವರು ಬ್ರ್ಯಾಂಡಿಂಗ್ನ ಹೇಗೆ ಮಾಡ್ಕೋಬೇಕಿತ್ತು ಅಂತ ಗೊತ್ತಿತ್ತು ಅನ್ಸುತ್ತೆ. ಹಾಗಾಗಿ ಇವರ ಸ್ಟ್ಯಾಚ್ಯೂಗಳನ್ನ ನಾವು ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಜಾಗದಲ್ಲಿ ನೋಡಬಹುದು ಅಂತ ಹೇಳ್ಬೋದು. ಇನ್ನು ಅಷ್ಟಲ್ಲದೆ ಆಗಿನ ಕಾಲದಲ್ಲಿ ಈಜಿಪ್ಟ್ನವರು, ಅದರಲ್ಲೂ ರಾಜ ರಾಣಿಯರಂತಂದ್ರೆ, ಅವರು ಸತ್ತ ನಂತರ ಸಹ ಅವರ ದೇಹವನ್ನ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ಮಮ್ಮಿಫಿಕೇಶನ್ ಮಾಡ್ತಾ ಇದ್ರು. ಹಾಗಾಗಿ ಈ ರಾಜ ರಾಮಸಸ್ ದಿ ಗ್ರೇಟ್ ಅವರ ಮಮ್ಮಿಯನ್ನ ಸಹ ಮಾಡಲಾಗುತ್ತೆ. ಆದರೆ 1974ರಲ್ಲಿ ಇವರ ಮಮ್ಮಿ ಹಾಳಾಗ್ತಿದೆ ಅಂತ ಅದನ್ನ ರಿಪೇರಿ ಮಾಡಲಿಕ್ಕೆ ಫ್ರಾನ್ಸ್ಗೆ ಕಳಿಸ್ತಾರೆ. ಇನ್ನು ಆ ಸಮಯದಲ್ಲಿ ಈಜಿಪ್ಟಿನ ಸರ್ಕಾರ ಇವರನ್ನು ಸಹ ಅಂತಂದ್ರೆ ರಾಜ ರಮೇಸಸ್ ದಿ ಗ್ರೇಟ್ ಅವರನ್ನ ಅಲ್ಲಿಗೆ ಕಳಿಸುವಂತ ಸಮಯದಲ್ಲಿ ಇವ್ರಿಗೂ ಸಹ ಒಂದು ಅಫಿಷಿಯಲ್ ಆಗಿ ಪಾಸ್ಪೋರ್ಟ್ ನ ಇಶ್ಯೂ ಮಾಡುತ್ತಂತೆ. ಆಕ್ಯುಪೇಷನ್ ಜಾಗದಲ್ಲಿ ಕಿಂಗ್ ಮತ್ತೆ ಇವರು ಮೃತರಾಗಿದ್ದಾರೆ ಅಂತ ಬರೆದ್ಬಿಟ್ಟು ಒಂದು ಪಾಸ್ಪೋರ್ಟ್ ನ ಮಾಡ್ತಾರೆ. ಪಾಸ್ಪೋರ್ಟ್ ಪಡೆದ ಇತಿಹಾಸದ ಏಕೈಕ ಮಮ್ಮಿ ಅಂತಂದ್ರೆ ಈ ರಾಜ ರಮೇಸಸ್ ದಿ ಗ್ರೇಟ್ ಅವ್ರದ್ದು. ಇನ್ನು ಕ್ಲಿಯೋಪಾತ್ರ ಬಗ್ಗೆ ಸಹ ನಾವು ಸಾಕಷ್ಟು ಕೇಳಿದ್ವಿ. ಇವರು ಸಹ ಬಹಳ ಸುಂದರಿ ಹಾಗೆ ಬಹಳ ಬುದ್ಧಿವಂತ ರಾಜಕಾರಣಿ ಸಹ ಆಗಿದ್ರು ಅಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಕೇಳಾದ್ಮೇಲೆ ಯಾಕೆ ಈ ಪಿರಮಿಡ್ಗಳನ್ನ ಕಟ್ಟಿಸಿದ್ರು ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಸಹ ಕಾಡುತ್ತೆ. ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ಇದು ಕೇವಲ ಅಹಂಕಾರ ಅಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಆಗಿನ ಕಾಲದಲ್ಲೆಲ್ಲ ರಾಜ ಅಥವಾ ಆಡಳಿತಾಧಿಕಾರಿ ಅಂತಂದ್ರೆ ಅವರ ಹೆಸರು ಉಳಿಬೇಕು ಅನ್ನೋದಕ್ಕೋಸ್ಕರ ದೊಡ್ಡ ದೊಡ್ಡ ಸ್ಮಾರಕಗಳನ್ನ, ದೇವಸ್ಥಾನಗಳನ್ನ, ಮೂರ್ತಿಗಳನ್ನ ಕೆತ್ತಿಸ್ತಾ ಇದ್ರು. ಇದರಲ್ಲಿ ಒಂದು ರೀತಿಯ ಅವರ ಅಹಂಕಾರ ಸಹ ಅಡಗಿರ್ತಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಪಿರಮಿಡ್ಗಳನ್ನ ಕಟ್ಟಿಸ್ಲಿಕ್ಕೆ ಕಾರಣ ಈ ರಾಜರ ಅಹಂಕಾರವಲ್ಲ ಅಂತ ಹೇಳ್ಬೋದು. ಏನು ಅವರ ನಂಬಿಕೆ ಪ್ರಕಾರ ಪಿರಮಿಡ್ ಅಂತಂದ್ರೆ ಈ ಸ್ವರ್ಗಕ್ಕೆ ಹೋಗೋ ಒಂದು ಸ್ಟೇರ್ ಕೇಸ್ ಅಥವಾ ಏಣಿ ಇದ್ದ ಹಾಗೆ. ರಾಜನ ಆತ್ಮ ಅವರ ಸತ್ತ ನಂತರ ನಕ್ಷತ್ರಗಳ ಲೋಕಕ್ಕೆ ಹೋಗಿ ದೇವರಾಗೋಕೆ ಮಾಡಿದ ಒಂದು ರಾಕೆಟ್ ತರ ಅಂತ ಹೇಳ್ಬೋದು. ಇವರು ಸತ್ತ ನಂತರ ಸಹ ಅವರ ದೇವರಲ್ಲಿ ಅಥವಾ ಸ್ವರ್ಗಕ್ಕೆ ಸೇರ್ಕೊಳ್ಳಿಕ್ಕೋಸ್ಕರ ಈ ಪಿರಮಿಡ್ಗಳನ್ನ ಕಟ್ಟಿಸಿದ್ರು ಅಂತ ಹೇಳ್ತಾರೆ.

ಆಪರೇಷನ್ ಅಲಮೇಲಮ್ಮ ಚಿತ್ರದ ಹಾಡು ಅಭಿನಂದನ್ ಮಹಿಸಾಲಿ ಅವರ ಧ್ವನಿಯಲ್ಲಿ ಜೂಡಾ ಸಾಂಡಿ ಹಾಗೂ ಶ್ರೇಯಾ ಸುಂದರಯ್ಯರವರ ಧ್ವನಿ ಸಹ ಈ ಹಾಡಿಗಿದೆ. ಸಾಹಿತ್ಯ ಪವನ್ ಕೆ ಬಿ, ಸಂಗೀತ ಜೂಡಾ ಸಾಂಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಈಜಿಪ್ಟ್ನ ಪಿರಮಿಡ್ಗಳು ಹಾಗೆ ಈಜಿಪ್ಟ್ನ ಸಾಕಷ್ಟು ಈ ಬಹಳ ಫೇಮಸ್ ಆಗಿದೆ ರಾಜ ರಾಣಿಯರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ಟೆ. ಇನ್ನು ಇದ್ರ ಜೊತೆಗೆ ಬಹಳ ವಿಶೇಷವಾಗಿದ್ದೇನಂತಂದ್ರೆ ಆ ಸಾಮಾನ್ಯರ ಬದುಕು ಸಹ ಅಲ್ಲಿ ವಿಶೇಷವಾಗಿತ್ತು. ಸಾಕಷ್ಟು ಹಿಂದೆ, ಇನ್ನು 4,500 ವರ್ಷಗಳ ಹಿಂದೆ ಇದ್ರೂ ಸಹ ಆಗಿನೂ ನಾಗರಿಕತೆ ಹುಟ್ಟುತ್ತಿದ್ದ ಸಮಯ ಇದು. ಅಲ್ಲೂ ಸಹ ಈ ಈಜಿಪ್ಷಿಯನರು ಬಹಳ ಒಂದು ಸುಂದರವಾದ ಬದುಕನ್ನ ಬದುಕ್ತಿದ್ರಂತೆ. ಅವರಲ್ಲಿ ಈ ಮಾತನ್ನೋ ಒಂದು ಪರಿಕಲ್ಪನೆ ಇತ್ತು. ಅದ್ರ ಪ್ರಕಾರ ಜೀವನದಲ್ಲಿ ಒಂದು ಸಮತೋಲನವನ್ನ ಮೇಂಟೈನ್ ಮಾಡಬೇಕು, ಹಾಗೆ ನ್ಯಾಯ ಇರಬೇಕು, ಸತ್ಯವಂತರಾಗಿ ಎಲ್ಲರೂ ಬಾಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಹಾಗೆ ಆಗಿನ ಕಾಲದಲ್ಲೇ ಸಹ ಕಾನೂನಿತ್ತು, ವೈದ್ಯರು ಇರ್ತಿದ್ರು, ಕೋರ್ಟ್ಗಳಿತ್ತು, ಜಡ್ಜ್ ಇತ್ತು. ಇನ್ನು ಇಷ್ಟೇ ಅಲ್ಲದೆ ಮಹಿಳೆಯರಿಗೆ ಆ ಕಾಲದಲ್ಲೇ ಈ ಆಸ್ತಿಯನ್ನ ಮಾಡುವಂತ ಹಕ್ಕುಗಳನ್ನ ಸಹ ಕೊಟ್ಟಿದ್ರು. ಅಥವಾ ಮದುವೆಯಲ್ಲಿ ಸಂಬಂಧಗಳು ಚೆನ್ನಾಗಿರಲಿಲ್ಲ ಅಂತಂದ್ರೆ ಅವರು ಆ ಸಂಬಂಧಗಳನ್ನ ಬಿಟ್ಟು ಹೊರಬರುವಂತಹ ಅಧಿಕಾರವನ್ನ ಸಹ ಆಗಿನ ಕಾಲದಲ್ಲೇ ಕೊಟ್ಟಿದ್ರು ಅಂತ ಹೇಳಬಹುದು. ಹಾಗೆ ಆಗಿನ ಕಾಲದಲ್ಲೇ ಸಹ ಇವರ ವೈದ್ಯಕೀಯ ಪದ್ಧತಿಗಳು ಸಹ ಬಹಳಷ್ಟು ಮುಂದುವರೆದಿದ್ವಂತೆ. ಆಗಲೇ ಅವರು ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಕಣ್ಣು, ಕಿವಿ, ಹಲ್ಲುಗಳು ಈ ರೀತಿ ಸರ್ಜರಿ ಮಾಡುವಂತ ಡಾಕ್ಟರ್ ಸಹ ಅವರಲ್ಲಿದ್ರು. ಮತ್ತೆ 365 ದಿನದ ಕ್ಯಾಲೆಂಡರ್ ಸಿಸ್ಟಮ್ನ ನಾವು ಏನು ಈಗ ಫಾಲೋ ಮಾಡ್ತೀವೋ ಆ ರೀತಿಯ ಸಿಸ್ಟಮ್ ಸಹ ಅವಾಗಲೇ ಅವರು ಫಾಲೋ ಮಾಡ್ತಿದ್ರಂತೆ. ಏನು ಮೇಕಪ್ ಅನ್ನುವಂತಹ ವಿಷಯಗಳೆಲ್ಲ ಆಗ್ಲೇ ಅವರು ಕಂಡುಹಿಡಿದಿದ್ರಂತೆ. ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಸಹ ಕಣ್ಣಿಗೆ ಕಾಜಲ್ ಅಥವಾ ಒಂದು ಐಲೈನರ್ನ ಧರಿಸ್ತಿದ್ರಂತೆ. ಇದು ಮೇಕಪ್ ಅಷ್ಟೇ ಅಲ್ಲ, ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ನಮ್ಮ ಕಣ್ಣುಗಳನ್ನ ರಕ್ಷಿಸ್ತಿತ್ತು ಅನ್ನೋದು ಇವರ ನಂಬಿಕೆಯಾಗಿತ್ತು. ವಿಶಿಷ್ಟ ಆಟಗಳನ್ನ ಆಡ್ತಾ ಇದ್ರು, ಹಾಗೆ ಬೆಕ್ಕು, ನಾಯಿ, ಕೋತಿಗಳನ್ನ ಇವರು ಸಾಕ್ತಾ ಇದ್ರು, ಒಂದು ಸುಂದರ ಬದುಕನ್ನ ಸಾಗಿಸ್ತಾ ಇದ್ರು. ಹಾಗೆ ಈ ಸಾಂಸ್ಕೃತಿಕ ಜೀವನ ಇರ್ಬೋದು, ಡಾನ್ಸ್, ಆರ್ಟ್ ಅಥವಾ ಹಾಡುಗಳು, ಇದೆಲ್ಲದ್ರ ಮೇಲೂ ಸಹ ಅವ್ರಿಗೆ ಸಿಕ್ಕಾಪಟ್ಟೆ ಆಸಕ್ತಿ ಇರ್ತಿತ್ತಂತೆ.

ಈಜಿಪ್ಟ್ನ ಪಿರಮಿಡ್ಗಳಂತಂದ್ರೆ ನಮ್ಗೆಲ್ಲ ಒಂದು ರೀತಿಯ ರಹಸ್ಯಗಳಿದೆ ಇದರಲ್ಲಿ ಅನ್ನೋ ಒಂದು ನಂಬಿಕೆ ಬರುತ್ತೆ, ಅಥವಾ ಆ ರೀತಿಯ ಅನುಭವ ಅನ್ಸುತ್ತೆ. ಅದು ಯಾಕೆ ಅಂತಂದ್ರೆ ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ನಿಜವಾಗ್ಲೂ ಅಂತ ರಹಸ್ಯಗಳಿವೆ. ಅದು ಎಂಥ ರಹಸ್ಯಗಳಂದ್ರೆ ಇದುವರೆಗೂ ಯಾರು ಸಹ ಇದು ಯಾಕೆ ಹೀಗೆ ಹೇಗಾಯ್ತು ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇದರಲ್ಲೂ ಮೂರು ರಹಸ್ಯಗಳು ಮಾತ್ರ ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಇವಾಗ ನಿಮ್ಗೆ ಹೇಳ್ತೀನಿ. ಇನ್ನು ಮೊದಲನೇ ರಹಸ್ಯ ಅಂತಂದ್ರೆ ಆ ಬೃಹತ್ ಕಲ್ಲುಗಳನ್ನ ಹೇಗೆ ಸಾಗಿಸಿದ್ರು ಅಂತನ್ನೋದು. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ ಈ ಪಿರಮಿಡ್ ಅಲ್ಲಿರೋ ಪ್ರತಿಯೊಂದು ಕಲ್ಲುಗಳು ಸಹ ಸುಮಾರು 2-15 ಟನ್ ವರೆಗೆ ತೂಕ ಇತ್ತು. ಇನ್ನು ಪೂರ್ತಿ ಪಿರಮಿಡ್ ತೂಕ ಕೂಡ 80 ಟನ್ ಅಥವಾ 64,00,000 ಟನ್ ಅಷ್ಟು ತೂಕ ಇತ್ತು, ಕೆಜಿಯಷ್ಟು ತೂಕ ಇತ್ತು. ಇವುಗಳನ್ನ ಈ ಕಲ್ಲುಗಳನ್ನ ಅಲ್ಲಿ 800 ಕಿಲೋಮೀಟರ್ ದೂರದಲ್ಲಿರೋ ಆಸ್ವಾನ್ ಅನ್ನೋ ಒಂದು ಜಾಗದಿಂದ ತರಲಾಗಿದೆ. ಇನ್ನು ಇದುವರೆಗೂ ಸಹ ಈ ಕಲ್ಲುಗಳನ್ನ ಹೇಗೆ ಇಲ್ಲಿಗೆ ತಂದಿರಬಹುದು ಅಂತ ಗೊತ್ತಾಗೋದೇ ಇಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಆ ರೀತಿಯ ತಂತ್ರಜ್ಞಾನ ಯಾವುದು ಸಹ ಇರಲೇ ಇಲ್ಲ. ಆದರೂ ಸಹ ಇದನ್ನ ಹೇಗೆ ಸಾಧಿಸಿದ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನು ಒಂದಷ್ಟು ಥಿಯರಿಗಳು ಸಹ ಇದೆ. ಆ ಮರಳಿನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮರಳು ಮೆದುವಾದ್ಮೇಲೆ ಮರದ ಹಲಗೆ ಮೂಲಕ ಈ ಕಲ್ಲುಗಳನ್ನ ಸಾಗಿಸಿದ್ರು ಸಾಗಿಸಿರಬಹುದು ಅಂತ ಹೇಳ್ತಾರೆ. ಇನ್ನು ಎರಡನೇ ರಹಸ್ಯ ಏನಂತಂದ್ರೆ ಪಿರಮಿಡ್ ಒಳಗಡೆ ಇರೋ ಒಂದು ರಹಸ್ಯವಾದ ಕೋಣೆ ಇದೆ ಅಂತೆ. 2017ರಲ್ಲಿ ವಿಜ್ಞಾನಿಗಳು ಈ ಪಿರಮಿಡ್ನನ್ನ ಓಪನ್ ಮಾಡದೆ ಅಥವಾ ಮುಟ್ಟದೆ ಒಂದು ಸ್ಕ್ಯಾನ್ ನ ಮಾಡ್ತಾರೆ. ಕಾಸ್ಮಿಕ್ ರೇ ಇಮೇಜಿಂಗ್ ತಂತ್ರಜ್ಞಾನವನ್ನ ಬಳಸಿ ಒಂದು ಸ್ಕ್ಯಾನ್ ನ ಮಾಡ್ತಾರೆ. ಈ ಸ್ಕ್ಯಾನ್ ಮೂಲಕ ಆ ಪಿರಮಿಡ್ ಒಳಗಡೆ ಸುಮಾರು 30 ಮೀಟರ್ ಉದ್ದದ ಒಂದು ದೊಡ್ಡ ಖಾಲಿ ಜಾಗ ಇರೋದು ಗೊತ್ತಾಗುತ್ತೆ. ಇದು ಒಂದು ಕೋಣೆನ ಅಥವಾ ಸೀಕ್ರೆಟ್ ಲಾಕರ್ ಅಥವಾ ಬಿಲ್ಡಿಂಗ್ ಮಧ್ಯೆ ಇರುವಂತ ಗ್ಯಾಪ್ ಇದು ಯಾವುದೂ ಸಹ ಗೊತ್ತಾಗಲ್ಲ. ಆದ್ರೆ ಈ ರೀತಿಯ ಒಂದು ಕೋಣೆ ಅಂತ ಆಕಾರ ಇರೋದಂತೂ ಸತ್ಯ. ಇದು ಯಾಕೆ ಅಂತ ಇಂದುವರೆಗೆ ಗೊತ್ತಾಗಿಲ್ಲ. ಇನ್ನು ಮೂರನೇ ರಹಸ್ಯ ಅಂತ ಹೇಳಿದ್ರೆ ಈ ಈಜಿಪ್ಟ್ ಪಿರಮಿಡ್ ಆಫ್ ಗೀಝಾ ಇದೆಯಲ್ಲ, ಇದು ಮೂರು ಪಿರಮಿಡ್ಗಳಿದೆ. ಇದು ಮೂರು ಸಹ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಇಲ್ಲ. ಇದು ಯಾಕೆ ಸ್ಟ್ರೇಟ್ ಲೈನ್ ಅಲ್ಲಿ ಇಲ್ಲ ಅಂತ ಒಂದಷ್ಟು ರಿಸರ್ಚ್ ಗಳನ್ನ ಮಾಡಿ ನೋಡಾದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಆಕಾಶ

ಆಕಾಶದಲ್ಲಿ ನಕ್ಷತ್ರಗಳ ಈ ಪುಂಜ ಅಥವಾ ಒರಯೋನ್ ಬೆಲ್ಟ್ ಏನಿದೆ ಅದರಲ್ಲಿರೋ ಮೂರು ನಕ್ಷತ್ರಗಳು ಹೇಗಿದೆಯೋ ಅದೇ ನಕ್ಷತ್ರಗಳ ಜೋಡಣೆಯ ಪ್ರಕಾರನೇ ಈ ಪಿರಮಿಡ್ಗಳು ಸಹ ಜೋಡಿಸಲಾಗಿದೆ ಅಂತ ಅನ್ನಲಾಗುತ್ತೆ. ಇದು ಸಹ ಒಂದು ರಹಸ್ಯ ಅಂತ ಹೇಳಬಹುದು.

ಚಾರ್ಮಿನಾರ್ ಚಿತ್ರದ ಒಲವಿನ ಜೊತೆ ಅನ್ನೋ ಒಲವಿನ ಹಾಡು ನಿಮಗೋಸ್ಕರ ಹರಿ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಲೋಕೇಶ್ ಕೃಷ್ಣ, ಸಂಗೀತ ಹರಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ರಾ ಸ್ನೇಹಿತರೆ. ಸಮಯ 5:57 ಆಯಿತು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ. ಇದು ಜಗತ್ತಿನ ಅತ್ಯಂತ ಹಳೆ ಮತ್ತು ಒಂದು ಸುಂದರವಾದ ರಹಸ್ಯ ಅಂತ ಹೇಳ್ಬೋದು. ಈ ಪಿರಮಿಡ್ಗಳನ್ನ ಯಾವುದೇ ಸೂಪರ್ ಹ್ಯೂಮನ್ಸ್ ಕಟ್ಟಲಿಲ್ಲ, ಅಥವಾ ಯಾವುದೇ ಏಲಿಯನ್ ಸಹ ಬಂದು ಕಟ್ಟಲಿಲ್ಲ. ನಮ್ಮ ಥರದೇ ಮನುಷ್ಯರು ಕಟ್ಟಿದ್ರು. ಅವ್ರ ಹತ್ರ ಇವತ್ತಿನ ಟೂಲ್ಸ್ ಇಲ್ಲದೆ ಇರಬಹುದು, ಆದರೆ ಆಕಾಶವನ್ನೇ ಭೂಮಿಗೆ ತರೋ ರೇಂಜ್ಗೆ ಒಂದು ದೊಡ್ಡ ವಿಷನ್ ಇತ್ತು ಅಂತ ಹೇಳ್ಬೋದು. ದಿನ ಬೆಳಗ್ಗೆ ಎದ್ದು ಮುಂದಿನ ಕಲ್ಲನ್ನು ಇಡೋ ನಂಬಿಕೆ ಇತ್ತು ಪ್ರತಿದಿನ ಅವ್ರಿಗೆ. ಪಿರಮಿಡ್ ಪೂರ್ತಿಯಾಗೋಕೆ 20 ವರ್ಷ ಬೇಕಾಯಿತು. ಕನ್ಸ್ಟ್ರಕ್ಷನ್ ಶುರು ಮಾಡಿದ ಎಷ್ಟೋ ಜನ ಅದು ಮುಗಿಯೋದನ್ನ ನೋಡಲೇ ಇಲ್ಲ. ಆದರೂ ಸಹ ಅವರು ಕೆಲಸ ನಿಲ್ಲಿಸಲಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ತಮ್ಮ ವಿಷನ್ ಮೇಲೆ ಅಷ್ಟು ನಂಬಿಕೆ ಇತ್ತು. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ನಮ್ಮ ಕನಸು ಅಥವಾ ನಮ್ಮ ಗುರಿಗಳು ಎಷ್ಟು ದೊಡ್ಡದಾಗಿ ಕಂಡರೂ ಸಹ ಧೃತಿಗೇಡೋ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲಿ ಆ ಪಿರಮಿಡ್ ಕಟ್ಟಿರುವಂಥ ಕೆಲಸಗಾರರನ್ನ ನೆನಪಿಸ್ಕೊಳ್ಳಿ. ದಿನಕ್ಕೊಂದು ಕಲ್ಲು ಇಡ್ತಾ ಹೋಗಿ ಗುರಿ ತಲುಪೋದಂತೂ ಗ್ಯಾರಂಟಿ. ಏನೋ ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನ ಮುಗಿಸೋ ಹೊತ್ತಾಯ್ತು. ಹುಷಾರಾಗಿ ಮನೆ ತಲುಪಿ ಆರಾಮಾಗಿರಿ ಅಂತ ಹೇಳ್ತಾ ಇರೋದು ನಾನು, ನಿಮ್ಮ ಆರ್ ಜೆ ನಯನಾ.

0: ಸಮಯ ಸರಿಯಾಗಿ 6:10. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ದಿವಾಕರ್ ಅವರ ಧ್ವನಿ.
2: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ, ಇದು ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದ, ಇದನ್ನೆಲ್ಲ ಕರ್ನಾಟಕ ಬಂದ್ ಮಾಡಬೇಕು. ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡು

0: ಎಲ್ಲರನ್ನೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದರೆ ಪರದೇಶ ಸರ್ಕಾರ. ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ, ನಾವು ಏನು ಮಾಡಬೇಕಂತೀರಿ, ನಾವು ದೇಶದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸು ಅದ, ಒಂದು ಏನಾದ್ರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯ ಇದೇನು ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇದು ದೃಶ್ಯದಿಂದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು, ಹಾಗಾದ್ರೆ ನಮ್ಮ ಜೀವನ ಏನದು, ಇದು ಬರೀ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳಿದೆ. ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹ್ಯಾಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟಿತ್ತು. ತಿಲಕ್ ಅವ್ರು ತೀರ್ಕೊಂಡ್ರು 1920 ಕೊನ್ನಾಳು ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತ ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರು ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂಥೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗಂತಿಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹೆಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು. ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಏಕೀಕರಣ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ, ಮತ್ತು ಸ್ವಾತಂತ್ರ್ಯದ ಹೋರಾಟದ ದೇಶದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದೊರಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ, 5000 ವರ್ಷದಿಂದ ನಡ್ಕೋತ ಬಂದದ್ದು ವೇದ ಉಪನಿಷತ್ತಿನ ಮೇಲಿಂದ. ಆದ್ದರಿಂದ ಈ 3-4 ಜನರಿದ್ದಾರೆ, ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಲಕರು, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಇಂದ ಅವಳಿಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆತ್ಮೀಯರೇ, ಸಮಯ ಸರಿಯಾಗಿ 6:30. ಇನ್ನು ಮುಂದೆ ಕೇಳಿ ಮನಸ್ಸುಗಳ ಮಾತು ಮಧುರ.
1: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. 6:30 ಅಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ ಒಂದು 10 ನಿಮಿಷದ ಕಾಲಾವಧಿಯಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ವಿಷಯ ಏನು ಅಂತ ಗೊತ್ತಾ? ಇದೊಂದು ಚಿಕ್ಕ ಪದ, ಆದರೆ ಬದುಕನ್ನೇ ಹಿಡಿದಿಡುವಂತಹ ಶಕ್ತಿ ಈ ಒಂದು ಪದಕ್ಕೆ ಇದೆ. ಯಾವ ಪದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಅದೇ ನಂಬಿಕೆ. ಮೊಬೈಲ್ಗೆ ನೆಟ್ಟಿಲ್ದಿದ್ರೂ ಬದುಕಬಹುದು, ಆದರೆ ಜೀವನಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ. ನಂಬಿಕೆ ಅಂದರೆ ಏನು? ಅದೇನಂತಂದರೆ ನಾವು ಅಂದ್ಕೊಳ್ಳೋದು ಹೇಗೆ ಗೊತ್ತಾ? ಕತ್ತಲೆ ಕೋಣೆಯಲ್ಲಿ ದೂರದಲ್ಲಿ ಕಾಣುವ ಒಂದು ಸಣ್ಣ ಬೆಳಕಿದ್ರೂ ಅದೊಂದು ನಂಬಿಕೆ. ಏನಂತೀರ ಸ್ನೇಹಿತರೆ? ಮಳೆನೇ ಬಾರದೇ ಇರುವಂತಹ ಒಣಗಿದ ಭೂಮಿಯಲ್ಲೋ ನಾಳೆ ಮೋಡ ಕಟ್ಟಬಹುದು, ಮಳೆ ಆಗಬಹುದು, ಮಳೆ ಬರಬಹುದು ಅಂತ ಕಾಯುವ ರೈತನ ಮನಸ್ಸು, ಅದೇ ನಂಬಿಕೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ಸಲ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತೀನಿ ಅನ್ನೋ ವಿದ್ಯಾರ್ಥಿಯ ಧೈರ್ಯ, ಅದೂ ಒಂದು ನಂಬಿಕೆ. ಏನಂತೀರಾ?

0: ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಪರಿಸ್ಥಿತಿಗಳು ಕೂಡ ಕೈ ಕೊಟ್ಬಿಡುತ್ತೆ, ಕನಸುಗಳು ಅರ್ಧದಲ್ಲೇ ನಿಂತು ಹೋಗುತ್ತೆ, ನಮ್ಮ ಕೆಲಸವು ನಮ್ಮ ದಿನದಿಂದ ದಿನ ನಾವು ಪಡುವಂತಹ ಕಷ್ಟ ಕೂಡ ವ್ಯರ್ಥ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆದರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಮಾತ್ರ ನಮ್ಮನ್ನು ಮತ್ತೆ ಬಡದಿರಿಸುತ್ತೆ. ಸಮಯ ಬೇಕು, ಸಹನೆ ಬೇಕು, ಅದರ ಮಧ್ಯೆ ಉಳಿಯೋದು ಉಳಿಸೋದು ಒಂದೇ, ಅದು ನಂಬಿಕೆ. ಇವತ್ತು ನೀವು ಎಷ್ಟು ಸೋತಿದ್ರು, ಎಷ್ಟು ಬೇಸರದಲ್ಲಿದ್ದರೂ ಒಂದು ಮಾತು ನಾವು ನೆನ್ಪಿಟ್ಕೋಣ, ಇಂದೂ ಕಳೆಯುತ್ತದೆ, ಈ ಸಮಯವೂ ಕಳೆದು ಹೋಗುತ್ತದೆ. ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬಂದೇ ಬರಬೇಕು, ಬಂದೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು, ನಮ್ಮ ಮೇಲಿನ ನಂಬಿಕೆಯನ್ನು ಯಾರ ಮಾತಿಗೂ ಯಾವ ಸಂದರ್ಭದಲ್ಲೂ ನಾವು ಕಳ್ಕೊಳ್ಳೇಬಾರದು. ಯಾಕಂದರೆ ಜೀವನದ ದೊಡ್ಡ ಮ್ಯಾಜಿಕ್ ಏನಂದರೆ ಅದು ನಂಬಿಕೆನೇ. ಇವತ್ತಿನ ಈ ಒಂದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಂಬಿಕೆ ಬಗ್ಗೆ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
6: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
8: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
9: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ

0: ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 871 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು, 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100+ ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು, ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು, ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31 ಮೂರನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ

0: ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೆಚ್.ಡಿ. ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯ ಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
2: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
4: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
8: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
9: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಶಾಂತಮ್ನವ್ರೆ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
9: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ. ಸಮಯ 6:53 ಆಗ್ತಾ ಬಂತು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನ ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಯನ. ಮಧುರವಾದ ಕನ್ನಡ ಹಾಡುಗಳು ನಿಮ್ಮನ್ನ ಕಿವಿ ತಣಿಸ್ಲಿಕ್ಕೆ ತಯಾರಿದೆ. ಹಾಗೆ ನೀವು ಅಷ್ಟೇ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೆ ನಿಮ್ಮ ಪ್ರಶ್ನೆಗಳನ್ನ ಬರೆದು ನಮಗೆ ಕಳಿಸಬಹುದು. ನಮ್ಮ ನಂಬರ್ 9480901013. ಇನ್ನು ಗಜಾ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿರುವ ಹಾಡು, ಸಂಗೀತ ವಿ ಹರಿಕೃಷ್ಣ.

6:58 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಿದ್ದೇವೆ. ಇನ್ನು ಇವತ್ತು ನಟ ವಿಜಯ್ ರಾಘವೇಂದ್ರ ಅವರ ಹುಟ್ಟದಬ್ಬ ಆಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯ್ ರಾಘವೇಂದ್ರ ಅವರು ಅಭಿನಯಿಸಿ ಮತ್ತೆ ಅವರು ಹಾಡಿರೋ ಹಾಡುಗಳನ್ನ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಇನ್ನು ಮೊದಲನೇದಾಗಿ ಕಲ್ಲೆರಳಿ ಹೂವಾಗಿ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗೋಸ್ಕರ ಹೇಮಂತ್ ಅವರು ಹಾಡಿದ್ದಾರೆ, ಹಾಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಹಾಡು.

0: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ವಿಜಯ್ ರಾಘವೇಂದ್ರ ಅವರ ನಟನೆಯ ಚಿತ್ರ ಪ್ರೀತಿಸಲೇಬೇಕು ಚಿತ್ರದಿಂದ ಪ್ರೀತಿಸಲೇಬೇಕು ಅನ್ನೋ ಹಾಡನ್ನ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ಸಂಗೀತ ಚೈತನ್ಯ ಅವರದಾಗಿತ್ತು.

ಈಗ ಕೇಳಿ ವಿನಾಯಕ ಗೆಳೆಯರ ಬಳಗ ಚಿತ್ರದ ಹಾಡು ವಿಜಯ ರಾಘವೇಂದ್ರ ಅವರದೇ ಧ್ವನಿಯಲ್ಲಿದೆ. ಮತ್ತೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತ ಇಷ್ಟೊಂದ್ ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಹಾಡಿರೋ ಮತ್ತು ಅವರು ಅಭಿನಯಿಸಿರೋ ಹಾಡುಗಳನ್ನ ಕೇಳಿದ್ರಿ. ಖುಷಿ ಚಿತ್ರದ ದಿನವೆಲ್ಲ ಹಸಿವಿಲ್ಲ ಅನ್ನೋ ಹಾಡು ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಹಾಗೂ ಸಾಹಿತ್ಯದಲ್ಲಿ, ಮತ್ತೆ ಇದಾದ ನಂತರ ಈಗಷ್ಟೇ ಸೇವಂತಿ ಸೇವಂತಿ ಚಿತ್ರದಿಂದ ವಿಜಯ ರಾಘವೇಂದ್ರ ಅವರೇ ಹಾಡಿರೋ ಹಾಡನ್ನ ಸಹ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರು ಸಹ ಈ ಹಾಡಿಗೆ ಧ್ವನಿಯಾಗಿದ್ರು. ಇನ್ನು ರಾಜ್ಕುಮಾರ್ ಎಸ್ ಎ ಅವರ ಸಾಹಿತ್ಯ ಸಂಗೀತವಿತ್ತ ಹಾಡು ಇದಾಗಿತ್ತು. 7:31 ಆಗ್ತಾ ಬಂತು. ಇಲ್ಲಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಾಯ್ತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ನಯನ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ,
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟ್ರೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರೀಕ್ಷಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನ

0: ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನುಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನುಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳವನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 11-17, 11-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100 ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಸ್ನೇಹಿತರೆ, ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 7:46. ಇನ್ನು ಮುಂದೆ ಕೇಳಿ ಒಲವಿನ ಆಲಾಪ.
5: ಪ್ರೀತಿಯಲ್ಲಿ ಸೋಲು ಎನ್ನುವುದು ಕೇವಲ ಒಂದು ಅಂತ್ಯವಲ್ಲ, ಅದು ಹೃದಯವು ಪ್ರೇಮದ ಆಳವನ್ನ ಅರಿಯಲು ನೀಡುವಂತ ಮತ್ತೊಂದು ಅವಕಾಶ. ಪ್ರೀತಿಯಲ್ಲಿ ಸೋತಾಗಲೂ ಅದನ್ನ ಗೆಲುವೆಂದು ಭಾವಿಸುವ ಸಕಾರಾತ್ಮಕ ದೃಷ್ಟಿಕೋನದ ಕುರಿತಾದ ಭಾವನಾತ್ಮಕ ಮಾತುಕತೆ ಇವತ್ತಿನ ಒಲವಿನ ಆಲಾಪದಲ್ಲಿ. ನಾನು ನಿಮ್ಮ ಆರ್ಜೆ ರಮ್ಯಾ ಈ ಹೊತ್ತಲ್ಲಿ ನಿಮ್ ಜೊತೆಯಾಗಿದ್ದೀನಿ. ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಕ್ರೀಡೆಯಲ್ಲಿ ಸೋತಿದ್ದೇವೆ ಅಂದ್ರೆ ಅದರರ್ಥ ನಾವು ಪ್ರೀತಿಸೋದಕ್ಕೆ ಅರ್ಹರಲ್ಲ ಅಂತಲ್ಲ. ಬದಲಾಗಿ ನಾವು ಇನ್ನೊಬ್ಬರಿಗಾಗಿ ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ತೆರೆದಿಟ್ಟಿದ್ವಿ ಅನ್ನೋ ಅರ್ಥ. ಸೋಲನ್ನ ಗೆಲುವೆಂದು ಕಾಣುವಂತ ಮೊದಲ ಹಂತ ಅಂದ್ರೆ ನಮ್ಮಲ್ಲಿರುವ ಪ್ರೀತಿಯನ್ನ ಮೊದಲು ನಾವು ಗುರುತಿಸಿಕೊಳ್ಳುವಂತ ಸಾಮರ್ಥ್ಯ. ಯಾರನ್ನೂ ಪ್ರೀತಿಸದೆ ಇರುವಂತಹ ಹೃದಯಕ್ಕಿಂತ ಪ್ರೀತಿಸಿ ಸೋತ ಹೃದಯ ಇದೆಯಲ್ಲ ಹೆಚ್ಚು ಅನುಭವಗಳನ್ನ ಹೊಂದಿರುತ್ತೆ. ಅದು ಪ್ರೀತಿ ಜೀವನದ ದೊಡ್ಡ ಗೆಲುವು ಕೂಡ ಆಗಿರುತ್ತೆ.

ಕೆಲವೊಮ್ಮೆ ಪ್ರೀತಿಲಿ ಸೋತರು ಕೂಡ ಆ ವ್ಯಕ್ತಿಯ ಮೇಲಿರುವಂತ ಗೌರವ ಪ್ರೀತಿ ಕಡಿಮೆ ಆಗೋದಿಲ್ಲ. ಪ್ರೀತಿಯನ್ನ ಹಿಡಿದಿಟ್ಕೊಳ್ಳೋದಕ್ಕಿಂತ ಅದನ್ನ ಮುಕ್ತವಾಗಿ ಬಿಟ್ಬಿಡೋದು ಒಂಥರ ಸಾಹಸ. ಪ್ರೀತಿ ಪಾತ್ರರು ನಮ್ಮ ಜೊತೆ ಇಲ್ಲದಿದ್ರು ಅವ್ರು ಎಲ್ಲಿದ್ದಾರೋ ಸುಖವಾಗಿರ್ಲಿ ಅಂತೇಳಿ ಬಯಸುವಂತ ಉದಾರ ಗುಣ ಇದೆಯಲ್ಲ, ಅದೇ ಪ್ರೀತಿಯ ಅತಿ ದೊಡ್ಡ ಗೆಲುವು.

ಬದುಕಿನಲ್ಲಿ ಸೋಲುಗಳು ಎದುರಾದಾಗ ಮನಸ್ಸಿನಲ್ಲಿ ತುಮುಲಗಳು ಸಹಜ. ಆದರೆ ಆ ಸೋಲನ್ನ ಒಂದು ಪಾಪ ನಿವೇದನೆ, ಪಶ್ಚಾತ್ತಾಪದ ಹಾದಿಯನ್ನಾಗಿ ಮಾಡಿಕೊಂಡಾಗ ಆ ಕ್ಷಣಕ್ಕೆ ಮನಸ್ಸು ಹಗುರವಾಗುತ್ತೆ. ಹಳೆ ಬಾಕಿಯನ್ನ ಪ್ರೀತಿಯ ನೆನಪುಗಳ ಮೂಲಕ ಚುತ್ತ ಮಾಡಿ ಕಹಿಯನ್ನ ಮರೆತು ಸಿಹಿಯಾದ ಕ್ಷಣಗಳನ್ನ ಮಾತ್ರ ಉಳಿಸಿಕೊಳ್ಳೋದು ಬದುಕಿನ ದೃಷ್ಟಿಯಿಂದ ದೊಡ್ಡ ವಿಚಾರ. ಪ್ರೀತಿಯಲ್ಲಿ ಸೋತಾಗ ಬದುಕು ಬಾಡಿ ಹೋದ ಹೂವಿನಂತೆ ಕಾಣಬಹುದು. ಆದರೆ ನೆನಪಿರಲಿ, ಆ ಹೂವಿನ ಪರಿಮಳ ಇನ್ನೂ ನಿಮ್ಮ ನೆನಪುಗಳಲ್ಲಿ ಜೀವಂತವಾಗಿರುತ್ತೆ. ಪ್ರೀತಿಯಲ್ಲಿ ಗೆಲುವು ಅಂದ್ರೆ ಕೇವಲ ಜೊತೆಯಾಗಿ ಬಾಳೋದಲ್ಲ, ಒಬ್ಬರನ್ನೊಬ್ಬರು ಮನಸ್ಪೂರ್ವಕವಾಗಿ ಪ್ರೀತಿಸಿದ್ವಲ್ಲ ಅನ್ನೋ ತೃಪ್ತಿಯಿಂದ ಬದುಕೋದು.

ಪ್ರೀತಿ ಪಾತ್ರರ ಖುಷಿಗಾಗಿ ಅವರನ್ನ ಬಿಟ್ಕೊಡೋದು ಸೋಲಲ್ಲ, ಅದು ಪ್ರೀತಿಯ ಅತಿ ದೊಡ್ಡ ವಿಜಯ. ಪ್ರೀತಿಯನ್ನ ಬಂಧಿಸುವುದಕ್ಕಿಂತ ಮುಕ್ತವಾಗಿ ಬಿಡೋದ್ರಲ್ಲೇ ಒಂಥರಾ ದೈವಿಕ ಭಾವನೆ ಇದೆ. ಸೋಲು ಅನ್ನೋದು ಪಾಪ ನಿವೇದನೆಯಂತೆ, ಅದು ನಮ್ಮ ಅಹಂಕಾರವನ್ನ ಅಳಿಸಿ ಹಾಕಿ ಎದೆಯಾಳದ ಮಮಕಾರವನ್ನ ಎಚ್ಚರಿಸುತ್ತೆ. ಕತ್ತರಿಸಿ ಹೋದ ಕರುಣವಳ್ಳಿಯಂತೆ ದೂರವಾದವರು ದೈಹಿಕವಾಗಿ ನಮ್ಮಿಂದ ದೂರವಾಗಿರಬಹುದು, ಆದರೆ ಅಪ್ಪಟ ಪ್ರೀತಿ ಇದ್ರೆ ಯಾವುದೋ ಒಂದು ರೂಪದಲ್ಲಿ ಸದಾಕಾಲ ನಮ್ಮ ಜೊತೆಯಾಗಿರ್ತಾರೆ, ನಮ್ಮನ್ನ ಕಾಯ್ತಾನೆ ಇರ್ತಾರೆ.

ಕ್ರೀಡೆಯಲ್ಲಿ ಸೋತಾಗಲೂ ಅದನ್ನ ಗೆಲುವು ಅನ್ನೋದಕ್ಕೆ ಕಾರಣ ನಾವು ಒಬ್ಬರನ್ನು ಎಷ್ಟು ನಿಸ್ವಾರ್ಥವಾಗಿ ಪ್ರೀತಿಸಿದ್ವಿ ಅನ್ನುವಂತ ಸತ್ಯ. ಅವರು ನಮ್ಮ ಜೊತೆ ಇಲ್ಲದಿದ್ರು ಅವರ ನೆನಪುಗಳು ನಮ್ಮನ್ನ ಮನುಷ್ಯರನ್ನಾಗಿ ಜೀವಂತವಾಗಿರಿಸುತ್ತವೆ. ಸೋತಾಗ ಆಡುವಂತ 100 ಮಾತುಗಳಿಗಿಂತ ಒಬ್ಬರ ನೆನಪಿನಲ್ಲಿ ಸುರಿಸುವಂತ ಮೌನದ ಕಣ್ಣೀರು ಆ ಪ್ರೀತಿಯ ಪವಿತ್ರತೆಗೆ ಸಾಕ್ಷಿಯಾಗತ್ತೆ. ಅಂತಹ ಪವಿತ್ರ ಪ್ರೀತಿ ಯಾವತ್ತಿಗೂ ನಮ್ಮೆಲ್ಲರ ಒಟ್ಟಿಗೆ ಇರಲಿ ಅಂತ ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು 101.3 FM ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 9:16:53 ಇನ್ನು ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನ ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಾಯನ. ಇನ್ನು ಅತಿ ಮಧುರವಾದ 80ರ ದಶಕದ ಬಾಲಿವುಡ್ ಚಿತ್ರಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಲೈನ್ ಅಪ್ ಆಗಿ ನಿಮಗೋಸ್ಕರ ಕಾಯ್ತಾ ಇದೆ. ಮೊದಲಿಗೆ ಕೇಳಿ ರೋಜಾ ಚಿತ್ರದ ಟೈಟಲ್ ಟ್ರ್ಯಾಕ್ ಹರಿಹರನ್ ಅವರ ಧ್ವನಿಯಲ್ಲಿ. ಹಾಡನ್ನು ಬರೆದಿದ್ದಾರೆ ಪಿ ಕೆ ಮಿಶ್ರಾ ಹಾಗೂ ಸಂಗೀತ ಎ ಆರ್ ರೆಹಮಾನ್.

0: ಜಗಜೀತ್ ಸಿಂಗ್ ಹಾಗೂ ಚಿತ್ರ ಸಿಂಗ್ ಅವರ ಧ್ವನಿಯಲ್ಲಿದ್ದ ಹಾಡನ್ನ ಕೇಳಿದ್ರಿ. ಸಾತ್ ಸಾತ್ ಚಿತ್ರದಿಂದ
1: ಸಿದ್ದರಾಮಯ್ಯನವರ ಸರ್ಕಾರದ
0: ಚಂದ್ರಶೇಖರ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಸೂಪರ್ ಹಾಡುಗಳು ಅಂತ. ಹಾಗೆ ಹರೀಶ್ ಮಲ್ಲೇಶ್ವರ ಅವರ ಸಂದೇಶ ಸಹ ನಮ್ಮನ್ನು ತಲುಪಿದೆ. ಏನು ನೀವು ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋಬೇಕಂತಿದ್ರೆ 9480910013 ಈ ನಂಬರ್ಗೆ ನಿಮ್ಮ ಚಂದದ ಹೆಸರು ಮತ್ತು ನಿಮ್ಮ ಚಿಕ್ಕದಾದ ಚೊಕ್ಕದಾದ ಸಂದೇಶವನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ. ಮೇನೆ ಪ್ಯಾರ್ ಕಿಯಾ ಚಿತ್ರದ ಹಾಡು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆಸಾದ್ ಭೋಪಾಲಿ ಹಾಗೂ ಸಂಗೀತ ರಾಮ್ ಲಕ್ಷ್ಮಣ್.

0: ಸಿದ್ರಾಮ ಸುಮತಿ ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಪ್ಯಾರ್ ಕಾ ದರ್ದ್ ಹೇ ಮೀಠಾ ಮೀಠಾ ಪ್ಯಾರಾ ಪ್ಯಾರಾ ಅನ್ನೋ ಇಂಪಾದ ಹಾಡನ್ನ ಕೇಳಿದ್ರಿ. ದರ್ದ್ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ.
1: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸುಕೂನ್ ಕೇಬಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಈ ತಂಪಾದ ಸಮಯದಲ್ಲಿ ಪ್ರಸಾರ ಆಗ್ತಿರೋ ಇಂಪಾದ ಹಳೆಯ ಹಿಂದಿ ಹಾಡುಗಳು ಮನಸ್ಸಿಗೆ ನಿಜಕ್ಕೂ ಅಪಾರ ನೆಮ್ಮದಿ ಮತ್ತೆ ಮುದ ನೀಡುತ್ತಿದೆ ಅಂತ. ಇನ್ನು ವಿಜಯಪುರ ಜಿಲ್ಲೆ ಕೆಸಿ ನಗರದಿಂದ ವಿಠಲ್ ರಾವ್ ಕುಲಕರ್ಣಿ ಅವರು ಸಂದೇಶ ಕಳಿಸಿ ಬಹಳ ಇಂಪಾದ ಹಾಡುಗಳು, ಸವಿಯಾದ ಬೆಲ್ಲ ಸವಿದಂತಿದೆ ಈ ಹಾಡುಗಳು, ರೇನ್ಬೋಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಕೇಳಿ ಸಿಲ್ಸಿಲಾ ಚಿತ್ರದ ಹಾಡು ದೇಖಾ ಏಕ್ ಖ್ವಾಬ್.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ದಿ ಟ್ರೇನ್ ಕ್ಷೇತ್ರದಿಂದ ಗುಲಾಬಿ ಆಕೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿದ್ದ ಇಂಪಾದ ಹಾಡನ್ನ ಕೇಳಿದ್ರಿ. ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ ಅವರ ಸಂಗೀತದಲ್ಲಿದ್ದ ಹಾಡು ಇದಾಗಿತ್ತು. ಇನ್ನು ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ, ಹಾಡುಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಹಾಗೆ ಜಯ ಪುಟ್ಟಸ್ವಾಮಿ ಅವರು ನಮಸ್ತೆ, ಸುಕೂನ್ ಕೇಬಲ್ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿಮ್ಮ ಆಯ್ಕೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಲಾಬಿ ಆಕೆ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಮತ್ತೆ ಬಿಜಾಪುರದಿಂದ ಯೂನಸ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹಳೆ ಹಿಂದಿ ಹಾಡುಗಳು ಬಹಳ ಚೆನ್ನಾಗಿದೆ, ಅದರಲ್ಲೂ ಪ್ಯಾರ್ ಕಾ ದರ್ದ್ ಹೈ ನನಗೆ ಇಷ್ಟ ಆಯಿತು, ಈ ಹಾಡು ನಮ್ಮ ಕಾಲದಲ್ಲಿ ಸೂಪರ್ ಹಿಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ ಬನಶಂಕರಿಯಿಂದ. ಇನ್ನೇನು 9:53 ಆಯಿತು, ಹಾಗಾಗಿ ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ನಯನ. ಇನ್ನೊಂದೆರಡು ಇಂಪಾದ ಹಾಡುಗಳು ನಿಮಗೋಸ್ಕರ ಇದೆ, ತಪ್ಪದೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 FM.

0: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಹತ್ತು ಗಂಟೆ ಒಂದು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ಗಳು. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲು 101.3 FM ಕೇಳ್ತಾ ಇದ್ದೀರಾ. ಕನಸಿನ ಲೋಕ ಕಾರ್ಯಕ್ರಮವನ್ನು ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಯನ. ಇನ್ನು ಇಂಪಾದ ಕನ್ನಡ ಹಾಡುಗಳು ನಿಮಗೋಸ್ಕರ ಕಾಯ್ತಿದೆ, ಹಾಗೆ ಅದ್ರ ಜೊತೆ ಒಂದಿಷ್ಟು ಮಾತುಕತೆ ಸಹ ಆಡೋಣ. ಹತ್ತು ಗಂಟೆ ಮೇಲೆ ಮಾತಾಡೋದು ಕಷ್ಟ, ಆದರೂ ಸಹ ಮಾತಾಡೋಣ. ನಿಮ್ಮ ಜೊತೆ ಸಹ ನಾನು ಮಾತಾಡ್ತೀನಿ, ಹಾಗೆ ನೀವು ಅಷ್ಟೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋಬೋದು. 9408010091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿ. ಏನು ಏನು ಇವತ್ತಿನ ವಿಷಯ ಅಂತ ಇದೊಂದು ಹಾಡಿನ ನಂತರ ತಕ್ಷಣ ಹೇಳ್ತೀನಿ. ಹಾಗಾಗಿ ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲಿನಲ್ಲಿ ಕನಸಿನ ಲೋಕ. ಇನ್ನು ಇವತ್ತಿನ ಕನಸಿನ ಲೋಕದ ಮೊದಲನೇ ಹಾಡಾಗಿದೆ ಮತ್ತೆ ಮುಂಗಾರು ಚಿತ್ರದ ಹಾಡು. ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಧ್ವನಿಯಲ್ಲಿ ಚಿಟಪಟ ಪಟ ಮಳೆ ಹನಿಯೇ ಅನ್ನೋ ಹಾಡು. ಏನೋ ನಮ್ಮ ಬೆಂಗಳೂರಿಗಂತೂ ಇವತ್ತಷ್ಟೇ ಮಳೆ ಬಂದಿದೆ. ಬಹಳ ಇದೇ ರೀತಿ ಚಿಟಪಟ ಮಳೆನೂ ಹನಿತು, ಹಾಗೆ ತಂಪಾದ ವಾತಾವರಣ ಸಹ ಇದೆ. ಹಾಗಾಗಿ ಈ ವಾತಾವರಣಕ್ಕೆ ಇನ್ನೂ ತಂಪು ನೀಡುವಂಥ ಮಧುರ ಹಾಡುಗಳು ತಯಾರಿದೆ ಅಂತ ಹೇಳ್ತಾ ಇವತ್ತಿನ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈಗಷ್ಟೇ ಹಿಂಪಾದ ಹಾಡೊಂದು ನಾ ಕೇಳುವಂದ್ರೆ 10:08 ಆಯಿತು. ಕನಸಿನ ಲೋಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಇನ್ನು ಏನು ವಿಶೇಷ, ಏನು ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತಾ ಇದ್ದೀರಲ್ವಾ? ಏನು ಸಂಜೆ ಮೇಲೆ 7 ಗಂಟೆ ಮೇಲೆ ಅಥವಾ ಇನ್ನೇನು ರಾತ್ರಿ ಆಗ್ತಾ ಬಂತು ಅಂದರೆ ಸಾಕು, ನಮ್ಮ ಮನೆಗಳಲ್ಲಿ ಒಂದು ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಸಹ ಕಿವಿಗಷ್ಟೇ ಕೇಳಿಸುವಂಥ ಒಂದು ರೂಲ್ ಬುಕ್ ಓಪನ್ ಆಗುತ್ತೆ ಅಲ್ವಾ? ನೀವೇನಾದರೂ ಈಗ ನಿಧಾನವಾಗಿ ಹೋಗಿ ಉಗುರು ಕತ್ತರಿಸೋಕೆ ನಿಂತ್ಕೊಂಡ್ರಿ, ಕೈ ಹಾಕಿದ್ರಿ ಅಂತಂದ್ರಿ, ಅಥವಾ ತಲೆ ಬಾಚಲಿಕ್ಕೆ ಹೋದರೆ ಹಿಂದಿಂದ ಅಮ್ಮನೋ ಅಜ್ಜಿನೋ ಜೋರಾಗಿ ಕೂಗ್ತಾರೆ, ಏ ಏನು ಮಾಡ್ತಿದ್ಯಾ, ರಾತ್ರಿ ಹೊತ್ತು ಉಗುರು ಕತ್ತರಿಸಬಾರ್ದು, ಬಡತನ ಬರುತ್ತೆ ಅಂತ ಗದರ್ತಾರೆ. ಹೀಗೆ ನಮ್ಮ ಭಾರತೀಯ ಮನೆಗಳಲ್ಲಿ ರಾತ್ರಿ ಹೊತ್ತು ಮಾಡಬಾರ್ದು ಅನ್ನೋ ಕೆಲಸಗಳದ್ದು ಒಂದು ದೊಡ್ಡ ಪಟ್ಟಿನೇ ಇರುತ್ತೆ ಅನ್ಬಹುದು. ಗಿಡದಿಂದ ಹೂ ಕೇಳಬೇಡಿ, ಉಗುರು ಕತ್ತರಿಸ್ಬೇಡಿ, ಊಟ ಮಾಡದೆ ಮಲಗಬೇಡಿ, ಹೀಗೆ ನೂರಾರು ನಿಯಮಗಳಿದ್ದಾವೆ. ಹಾಗಾಗಿ ಇವತ್ತಿನ ಕನಸಿನ ಲೋಕದಲ್ಲಿ ನಾವು ಈ ರಾತ್ರಿಯ ನಂಬಿಕೆಗಳು ಅಥವಾ ಸೂಪರ್ಸ್ಟಿಷನ್ಸ್ ಬಗ್ಗೆ ಮಾತಾಡ್ತೀವಿ. ಇನ್ನು ನೀವೇನು ಮಾಡಬೇಕಂತ ನಿಮಗೆ ಗೊತ್ತಾಗಿದೆ, ವಿಷಯ ಅಂತೂ ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ರಾತ್ರಿ ಮಾಡಬಾರ್ದು ಅನ್ನೋ ಅಂಥ ಈ ಮೂಢನಂಬಿಕೆಗಳು ಯಾವುದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತೀರಾ, ಅಥವಾ ನೀವು ಪಾಲಿಸಲೇಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಬರೆದು 9480901013 ಈ ನಂಬರ್ಗೆ ಸಂದೇಶ ಕಳಿಸಿ. ಇದ್ರ ಬಗ್ಗೆನೇ ಇವತ್ತಿನ ಕನಸಿನ ಲೋಕದಲ್ಲಿ ಮಾತಾಡೋಣ. ಅಷ್ಟರಲ್ಲಿ ಒಂದು ಹಾಡು ಕೇಳ್ಕೊಂಬನ್ನಿ. ಇಶ್ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರೋ ಹಾಡು, ಸಾಹಿತ್ಯ ಉಪೇಂದ್ರ, ಸಂಗೀತ ಸಾಧು ಕೋಕಿಲಾ.

0: ಎಸ್ ಪಿ ಬಿ ಅವರು ಇಷ್ಟು ಮುದ್ದಾಗಿ ಮಲ್ಗಿಕೊ ಅಂತ ಇದ್ರೆ ನಮ್ಮೆಲ್ಲರಿಗೂ ನಿದ್ರೆ ಮಾಡೋದು ಸಹಜನೇ ಅಂತ ಹೇಳ್ಬೋದು. ಚಿತ್ರದಿಂದ ಡವ ಡವ ಅನ್ನೋ ಇಪ್ಪಾದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಕನಸಿನ ಲೋಕದಲ್ಲಿ ಸಾಕ್ತಾ ಇದೀವಿ ಸ್ನೇಹಿತರೆ.
1: ಮಹೇಶ ಹೊಸ
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೇ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದರಲ್ಲೂ ಹೆಚ್ಚಾಗಿ ಭಾರತೀಯ ಮನೆಗಳಲ್ಲಿ ಈ ರಾತ್ರಿ ಹೊತ್ತು ಮಾಡಬಾರ್ದು ಅನ್ನೋ ಒಂದು ಸಾಕಷ್ಟು ಕೆಲಸಗಳ ಪಟ್ಟಿನೇ ಇರುತ್ತೆ ನಮ್ಮೆಲ್ಲರ ಮನೆಯಲ್ಲಿ. ಅಂತಹ ಕೆಲಸಗಳ ಬಗ್ಗೆ ಇವತ್ತು ಮಾತಾಡೋಣ ಅಂತ ಹೇಳಿದೆ. ಇನ್ನು ನಿಮಗೂ ಸಂದೇಶ ಕಳಿಸಿ ಅಂತ ಹೇಳಿದೆ. ಹರೀಶ್ ಮಲ್ಲೇಶ್ವರ ಅವರು ಸಂದೇಶ ಕಳಿಸಿ ಕಸ ಗುಡಿಸ್ಬೇಡಿ ಅಂತ ಹೇಳ್ತಾರೆ ಕತ್ಲಾದ ಮೇಲೆ ಅಂತ ಹೇಳ್ತಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ರಾತ್ರಿ ಕಸ ಹೊರಗಡೆ ಹಾಕಬಾರ್ದು ಮತ್ತು ಉಪ್ಪು ಮೊಸರನ್ನ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಈ ರೀತಿಯ ಮೂಢನಂಬಿಕೆಗಳು ಅಥವಾ ಅಪನಂಬಿಕೆಗಳನ್ನೆಲ್ಲ ನಾವೆಲ್ಲ ಫಾಲೋ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಇದರ ಬಗ್ಗೆನೇ ಇವತ್ತಿನ ಕನಸಿನ ಲೋಕದಲ್ಲಿ ನಾನು ಮಾತಾಡ್ತಾ ಇದ್ದೆ. ಇನ್ನು ಈ ರೀತಿಯ ನಂಬಿಕೆಗಳಲ್ಲಿ ಈ ನಂಬರ್ ಒನ್ ನಂಬಿಕೆ ಅಥವಾ ಅಪನಂಬಿಕೆ ಅಂತಂದ್ರೆ ರಾತ್ರಿ ಉಗುರು ಕತ್ತರಿಸಬಾರ್ದು ಅಂತನ್ನೋದು. ನಾವೆಲ್ಲ ಅನ್ಕೊಂಡಿದ್ವಿ ಇದಕ್ಕೆ ಇದ್ರ ಹಿಂದೆ ಯಾವ್ದಾದ್ರು ಒಂದು ದೊಡ್ಡ ಸೈನ್ಸ್ ಇರ್ಬೋದು ಅಥವಾ ಶಾಸ್ತ್ರ ಇರ್ಬೋದು ಮಾಡಬಾರ್ದು ಅಂತ ಅಂತ. ಆದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಈ ನಿಯಮ ಬಂದಿರೋದು ನಮ್ಮ ಅಜ್ಜಿಯಂದ್ರ ಕಾಲದಲ್ಲಿ ಅಥವಾ ಆ ಅಜ್ಜಿಯವರ ಅಜ್ಜಿಯಂದ್ರ ಕಾಲದಲ್ಲಿ ಇರ್ಬೋದು. ಆಗೆಲ್ಲ ಇವತ್ತಿನ ಥರ 24 ಗಂಟೆ ಕರೆಂಟ್ ಇರ್ತಿರ್ಲಿಲ್ಲ ಅಥವಾ LED ಲೈಟ್ಗಳಿರಲಿಲ್ಲ. ಹಾಗೆ ಈ ಬಹಳಷ್ಟು ಚೂಪಾಗಿರುವಂಥ ಮತ್ತು ಸರಿಯಾಗಿ ಕೆಲಸ ಮಾಡುವಂಥ ನೇಲ್ ಕಟರ್ಗಳು ಇರಲಿಲ್ಲ. ಹಾಗಾಗಿ ಜನ ಕತ್ಲಲ್ಲಿ ಕತ್ತರಿ ಅಥವಾ ಚಾಕುವಿಂದ ಉಗುರು ಕತ್ತರಿಸ್ಕೊಳ್ಳಿಕ್ಕೆ ಹೋಗಿ ಕೈ

ಬೆರಳು ಗಾಯ ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಈ ಕತ್ತರಿಸಿದ ಉಗುರಿನ ತುಂಡುಗಳು ನೆಲಕ್ಕೆ ಬೀಳ್ತಾ ಇದ್ವಲ್ಲ, ಅದರಲ್ಲಿ ಕತ್ತಲಲ್ಲಿ ಬಿದ್ದಾಗ ಊಟ ತಟ್ಟೆಯಲ್ಲೋ ಅಥವಾ ಕಾಲಿಗೆ ಚುಚ್ಚೋ ರೀತಿ ಅಪಾಯ ಇರ್ತಾ ಇತ್ತು. ಅದಕ್ಕಾಗಿ ನಮ್ಮ ಹಿರಿಯರು ರಾತ್ರಿ ಬೇಡಪ್ಪ ಈ ಕೆಲಸನ, ಬೆಳಗ್ಗೆ ಬೆಳಕಿರುವಾಗಲೇ ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ರೀತಿಯ ಒಂದು ರೂಲ್ಸ್ ಬಂದಿರಬಹುದು ಅಂತ ಅನ್ನೋದು ನನ್ನ ಅನಿಸಿಕೆ. ಆದರೆ ಇವತ್ತು ನಮ್ಮ ಮನೆಗಳಲ್ಲಿ ಹಗಲಿಗಿಂತ ಜಾಸ್ತಿನೇ ಲೈಟ್ ಇರುತ್ತೆ ರಾತ್ರಿ ಹೊತ್ತು, ಆದರೂ ನಾವು ಇವತ್ತಿಗೂ ಅದೇ ರೂಲ್ಸ್ನ ಫಾಲೋ ಮಾಡ್ತೀವಿ ಅಲ್ವಾ? ಇನ್ನು ನೀವು ಅಷ್ಟೇ ಈ ರೀತಿಯ ಇನ್ಯಾವ ರೂಲ್ಸ್ಗಳನ್ನ ರಾತ್ರಿ ಹೊತ್ತಾದ ಮೇಲೆ ಮಾಡಬಾರ್ದು ಅನ್ನೋ ಒಂದು ಪಟ್ಟಿ ಇದೆ ನನ್ನ ಜೊತೆ ಹಂಚಿಕೊಳ್ಳಿ. 9480901013 ನಮ್ಮ ನಂಬರ್. ಅಪ್ಪು ಚಿತ್ರದ ಹಾಡು ಕೇಳ್ಕೊಂಡು ಬನ್ನಿ. ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ಸಂಗೀತ ಗುರುಕಿರಣ್.

ನಿಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಮಾಡಬಾರ್ದು ಅಂತ ಹೇಳೋ ಕೆಲಸಗಳು ಯಾವ್ಯಾವುದು ಅಂತ ಕೇಳಿದ್ದೆ. ಏನು ಸಾಕಷ್ಟು ಜನ ಸಂದೇಶ ಸಹ ಕಳಿಸಿದ್ದೀರಾ. ಇನ್ನು ಏನು ಸಂದೇಶಗಳು ಅಂತ ನೋಡೋದಾದರೆ, ಶೃಂಗೇರಿಯಿಂದ ಅನಂತಮೂರ್ತಿಯವರು ಸಂದೇಶ ಕಳಿಸಿ, ಮುಸಂಜೆ ಹೊತ್ತಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ ಅಂತ ಖಂಡಿತ ಇದು ಹೇಳ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ವಿಶೇಷವಾಗಿ ಹೆಣ್ಮಕ್ಳು ಸಂಜೆ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ. ಇದ್ರ ಹಿಂದೆ ಇರೋ ಲಾಜಿಕ್ ಅಂತೂ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಹಾಗೆ ಇನ್ನು ನಾವು ಚಿಕ್ಕವರಿರ್ತಾ ರಾತ್ರಿ ಹೊತ್ತು ಕಸ ಕುಡಿಸ್ಬಾರ್ದು ಅಂತ ಹೇಳ್ತಿದ್ರು ಅಂತ ರಾಜೇಂದ್ರ ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರಾತ್ರಿ ಹೊತ್ತು ಹುಣಸೆ ಮರ ರೆಡಿ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅಂತ ಹರೀಶ್ ಮಲ್ಲೇಶ್ವರ ಅವರು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇದೇ ರೀತಿ ಸಾಕಷ್ಟು ಮೂಢನಂಬಿಕೆಗಳನ್ನ ನಾವು ಈಗಲೂ ಅಷ್ಟೇ ಬಹಳಷ್ಟು ಫಾಲೋ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಆ ವಿಷಯದ ಬಗ್ಗೆ ಇವತ್ತು ಕನಸಿನ ಲೋಕದಲ್ಲಿ ನಾವು ಮಾತಾಡ್ತಾ ಇದ್ವಿ. ಇನ್ನು ಎರಡನೇದಾಗಿ ಬಹಳ ಫಾಲೋ ಮಾಡೋದಂತಂದ್ರೆ, ಸಂಜೆ ಅಥವಾ ರಾತ್ರಿ ಆದ್ಮೇಲೆ ಗಿಡದಿಂದ ಅಥವಾ ನಿಮ್ಮ ಹಿತ್ತಲಿಗೆ ಹೋಗ್ಬಾರ್ದು, ಗಿಡದಿಂದ ಹೂವು ಅಥವಾ ಎಲೆಗಳು ಯಾವುದನ್ನು ಸಹ ಕೀಳಬಾರ್ದು ಅಂತ ಹೇಳ್ತಾರೆ. ಇನ್ನು ನಮ್ಮಮ್ಮ ಅಷ್ಟೇ ಇದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮನೇಲಿ ಸಾಮಾನ್ಯವಾಗಿ ಕರಿಬೇವನ್ನ ಸ್ಟೋರ್ ಮಾಡೋದಿಲ್ಲ. ಒಗ್ಗರಣೆ ಹಾಕೋ ಸಮಯಕ್ಕೆ ಫ್ರೆಶ್ ಆಗಿ ಹೋಗಿ ಹಿತ್ತಲ ಕಡೆ ಹೋಗಿ ಕರಿಬೇವು ತಂದು ಹಾಕ್ತೀವಿ. ಆದರೆ ರಾತ್ರಿ ಹೊತ್ತು ಅಡುಗೆ ಮಾಡುವಾಗ ಅಡುಗೆಗೆ ಕರಿಬೇವು ಹಾಕದೇ ಇದ್ರೂ ಚಿಂತೆ ಇಲ್ಲ, ಕರಿಬೇವು ಕೀಳಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ಸಣ್ಣವ್ರು ಇರ್ತಾ ನಾವು ಈ ರೀತಿಯ ಈ ರೂಲ್ಸ್ ಅಥವಾ ಈ ರೀತಿ ಗದರಿದಾಗ ಸಾಮಾನ್ಯವಾಗಿ ಅನ್ಕೋತಿದ್ವಿ, ಓ ನಾವು ರಾತ್ರಿ ಹೊತ್ತು ಹೋದ್ರೆ ಹೂ ಕೀಳಲಿಕ್ಕೆ ಅಥವಾ ಏನಾದರೂ ಕೀಳಲಿಕ್ಕೆ ಅಂತ ಹೋದ್ರೆ ಯಾವುದೋ ದೆವ್ವನೋ ಭೂತನೋ ಬಂದು ಹೆದರಿಸುತ್ತೆ ಅಂತ ಭಯ ಪಡ್ತಿದ್ವಿ. ಆದರೆ ಇದ್ರ ಹಿಂದೆ ಒಂದು ಸಣ್ಣ ಸೈನ್ಸ್ ಇದೆ ಅಂತ ಹೇಳ್ಬೋದು. ಸಸ್ಯಗಳಿಗೂ ಸಹ ಜೀವ ಇರುತ್ತೆ. ಹಗಲಿಡೀ ಸೂರ್ಯನ ಬೆಳಕಲ್ಲಿ ಅವು ಆಹಾರ ತಯಾರಿಸಿ ಒಂದು ರೀತಿ ಸುಸ್ತಾಗಿರುತ್ತೆ. ರಾತ್ರಿ ಹೊತ್ತು ಅವು ಸಹ ನಮ್ಮ ಥರನೇ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಾಗಿ ಹೊರಬಿಡ್ತಾ ಹೋಗುತ್ತೆ ಮನುಷ್ಯರ ಥರನೇ. ಸೊ ಈ ಹಿರಿಯರು ಹೇಳಿದ ಮಾತಿನ ಹಿಂದೆ ಇರೋ ಅರ್ಥ ಏನಿರ್ಬೋದಂತಂದರೆ, ಇಡೀ ದಿನ ನಮಗೆ ಹೂವು ಹಣ್ಣು ಕೊಟ್ಟಿರೋ ಗಿಡಗಳಿಗೂ ಸಹ ರಾತ್ರಿ ನೆಮ್ಮದಿಯಾಗಿ ಮಲ್ಗೋಕೆ ಬಿಟ್ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಒಂದು ನಂಬಿಕೆ ಇರಬಹುದು. ಇದರ ಹಿಂದೆ ಈ ಏನಿದು ನಮ್ಮ ನೇಚರ್ಗೆ ನಮ್ಮ ಹಿರಿಯರು ತೋರಿಸ್ತಿದ್ದ ಕಾಳಜಿ ಅಥವಾ ಗೌರವನು ಅಡಗಿದೆಯೇನೋ ಅಂತ ಹೇಳಬಹುದು. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಈ ರೀತಿ ಇನ್ನೂ ಹೆಚ್ಚು ಹೆಚ್ಚು ರೂಲ್ಸ್ಗಳು ಅಥವಾ ರಾತ್ರಿ ಅಷ್ಟೇ ಮಾಡಬೇಡಿ ಅಂತ ಹೇಳುವಂಥ ಕೆಲಸಗಳು ಯಾವುದಾದ್ರೂ ಇದ್ದರೆ ಅದ್ಯಾವುದು ಅಂತ ಬರೆದು ನನಗೆ ಕಳಿಸಿ. 9480901013 ನಮ್ಮ ನಂಬರ್. ಇನ್ನು ಈಗ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಹಾಡು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಎಂ ರಂಗರಾವ್.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದ್ ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
5: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
4: ಶಭಾಷ್ ಮಗನೇ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಕಲಬುರಗಿಯಿಂದ ಯಾರದು ರಾಧಾಕೃಷ್ಣ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರದು ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಸುಲಿಪೇಟೆ ಅವರು ಸಹ ರಾತ್ರಿ ಹೊತ್ತು ತುಳಸಿ ಗಿಡದಲ್ಲಿ ಎಲೆಗಳನ್ನ ಕೀಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದ ಮನೆಯವರಿಗೆ ಮೊಸರು ಉಪ್ಪು ಕೊಡಬಾರ್ದಂತ ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಸಾವಿತ್ರಿ ಪೂಜಾರ ಮುದ್ದೆಬಿಹಾಳದಿಂದ ನಮ್ಮ ಮನೆಯಲ್ಲಿ ನಿಂಬೆ ಗಿಡ ಇತ್ತು, ಅದನ್ನು ಸಂಜೆ ಕೀಳಬೇಡಿ ಅಂತ ಕಿತ್ತರೆ, ತಾಯಿ ಮಗುವನ್ನು ದೂರ ಮಾಡ್ದಂಗಾಗತ್ತೆ ಅಂತ.

ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ನಮ್ಮ ತಾಯಿ. ಹಾಗೆ ವಿಜಯಪುರದಿಂದ ಅನಂತ್ ಟಿಕಾರೆ ಅವರು ಊಟಕ್ಕೆ ಕೂತ್ಕೊಂಡಾಗ ಅಡುಗೆಲಿ ಉಪ್ಪು ಕಡಿಮೆ ಆದರೆ ಸ್ವಲ್ಪ ಉಪ್ಪು ಕೊಡಿ ಅಂತ ಹೇಳಬಾರ್ದು, ಸಕ್ಕರೆ ಕಡಿಮೆ ಆಗಿದೆ ಅಂತ ಹೇಳಬೇಕು. ಕೆಲವ್ರ ನಂಬಿಕೆ ಇದನ್ನು ನಾವು ಸಿಕ್ಕಾಪಟ್ಟೆ ನಕ್ಬಿಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಖಂಡಿತ ಸರಿನೋ ತಪ್ಪೋ ಈ ರೀತಿಯ ಸಾಕಷ್ಟು ನಂಬಿಕೆಗಳಿದೆ. ಇನ್ನು ಉಪ್ಪು ಹಾಕಬಾರ್ದು ಅಂತ ಹೇಳಿದರೆ ಉಪ್ಪನ್ನ ಉಪ್ಪಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಅಡುಗೆಗೆ ಯಾವುದೇ ರೀತಿಯ ಅಡುಗೆಗೆ ಮೇಲೆ ಉಪ್ಪನ್ನು ಹಾಕೋದ್ರಿಂದ ಅದರಲ್ಲಿರೋ ಉಪ್ಪಿನಂಶ ಹೆಚ್ಚಾಗಿ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಕಲಬುರ್ಗಿ ಕಡಗಂಚಿಯಿಂದ ಧರ್ಮಣ್ಣ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರಿದು ಶ್ರೀನಿವಾಸ್ ಬೆಂಗಳೂರು ಅವರು ಒಂದು ಬಹಳ ಒಂದು ಸ್ವೀಟ್ ಕ್ಷಣವನ್ನು ನೆನೆಸ್ಕೊಂಡಿದ್ದಾರೆ. ನಾವು ಸಣ್ಣವ್ರಿತ್ತ ವಿಷಲ್ಗೆ ಒಂದು ವಿಷಲ್ ಇಟ್ಕೊಂಡು ವಿಷಲ್ ಹೋಗ್ತಾ ಇದ್ವಿ, ಅದನ್ನು ರಾತ್ರಿ ಹೊತ್ತು ಉಪಯೋಗಿಸ್ಲೇಬೇಡ, ರಾತ್ರಿ ವಿಷಲ್ ಹೊಡಿಬೇಡ ಅಂತ ನಮ್ಮ ಅಜ್ಜಿ ತುಂಬ ಸ್ಟ್ರಿಕ್ಟಾಗಿ ಹೇಳೋರು. ಇದರಿಂದ ಭಾಳಷ್ಟು ಬ್ಯಾಡ್ ಲಕ್ ಬರುತ್ತೆ ಅಂತ ಸಹ ನಮ್ಮ ಅಜ್ಜಿ ಹೇಳೋರು ಅಂತ ಹೇಳ್ತಿದ್ದಾರೆ. ಖಂಡಿತ ನಾವೆಲ್ಲರೂ ಸಹ ಇದನ್ನು ಕೇಳಿಸ್ಕೊಂಡಿರ್ತೀವಿ ಅಂತ ಅನಿಸುತ್ತೆ. ಇನ್ನು ಇದೇ ರೀತಿಯ ಮತ್ತೊಂದು ಮೂಢನಂಬಿಕೆ ಅಂತಂದರೆ ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು. ಸಾಕಷ್ಟು ಜನ ಅದನ್ನೇ ಹೇಳಿದ್ದೀರಾ, ಕಸ ಗುಡಿಸಿದ್ರೆ ಲಕ್ಷ್ಮೀ ಹೊರಟು ಹೋಗ್ತಾಳೆ, ಅದರಲ್ಲೂ ಆ ಕಸವನ್ನು ಎತ್ತು ಆಚೆಗೆ ಹಾಕಿದರೆ ಲಕ್ಷ್ಮೀ ಹೊರಟು ಹೋಗ್ತಾಳೆ ಅಂತ ಹೇಳ್ತಾರೆ. ಇನ್ನು ನಾವು ಸ್ವಲ್ಪ ಯೋಚನೆ ಮಾಡಿದರೆ ಈ ರೂಲ್ಸ್ ಯಾಕೆ ಬಂದಿರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು ಅನಿಸುತ್ತೆ. ಹಳೆ ಕಾಲದಲ್ಲಿ ಕತ್ತಲಲ್ಲಿ ಕಸ ಗುಡಿಸುವಾಗ ಮನೆಯಲ್ಲಿರೋ ಚಿನ್ನದ ಒಡವೆನೋ ಅಥವಾ ಯಾವುದೋ ಒಂದು ಮುಖ್ಯವಾದ ವಸ್ತು ಕಸದ ಜೊತೆ ಆಚೆ ಬಿದ್ದು ಹೋದರೆ ಅದು ಮತ್ತೆ ಸಿಕ್ಕಲಿಕ್ಕೆ ಅಥವಾ ಹುಡುಕ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅದನ್ನೇ ಲಕ್ಷ್ಮಿ ಹೊರಟು ಹೋಗ್ತಾಳೆ ಅಂತ ಹೆದರಿಸ್ತಿದ್ರು. ಯಾಕೆಂತಂದರೆ ಜನರಿಗೆ ಭಯ ಇದ್ದರೆ ಅಷ್ಟೇ ಮಾತು ಕೇಳ್ತಾರೆ, ಇಲ್ಲ ಅಂತಂದರೆ ಮಾತು ಕೇಳಲ್ಲ ಅಂತ ಹೀಗೆ ಹೇಳಿದ್ರೇನೋ. ಪ್ರೇಮಾನುಬಂಧ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ, ರಾಜನ್ ನಾಗೇಂದ್ರ.

ರಣಧೀರ ಚಿತ್ರದ ಹಾಡೊಂದನ್ನ ಈಗಷ್ಟೇ ಕೇಳಿದ್ರಿ. ಮಾಸ್ಟರ್ ಮಂಜುನಾಥ್ ಅವರ ಧ್ವನಿ ಇತ್ತು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿದ್ರು. ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದ ಹಾಡು ಇದಾಗಿತ್ತು. ಇನ್ನು ಸಾಕಷ್ಟು ಜನ ಸಂದೇಶ ಕಳಿಸಿ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಚಿದಾನಂದ ಟಿ ಬಿ ಸಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರಿದು ಈ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಕಳೆದು ಹೋಗೋ ಭಯ ಇರ್ತಿತ್ತು, ಹಾಗಾಗಿ ಹಿಂದೆಲ್ಲ ಸೂಜಿಯನ್ನ ರಾತ್ರಿ ಹೊತ್ತು ಅಂಗಡಿಯಿಂದ ತರ್ಲಿಕ್ಕೆ ಆಗ್ತಿರ್ಲಿಲ್ಲ, ಕೊಡಲ್ಲ ಅಂತ ಹೇಳ್ತಿದ್ರು ಅಂತ. ಹಾಗೆ ಶ್ರೀನಿವಾಸ್ ಬೆಂಗಳೂರು ಅವರು ಸಹ ಸಂದೇಶ ಕಳಿಸಿದ್ದಾರೆ. ಇನ್ನು ನೀವು ಅಷ್ಟೇ ನಿಮ್ಮೆಲ್ಲರ ಸಾಕಷ್ಟು ಅಭಿಪ್ರಾಯಗಳು ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿಯ ಯಾವ ಮೂಢನಂಬಿಕೆಗಳನ್ನ ಇನ್ನೂ ಫಾಲೋ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಸರಿಯಾದ ಸಂದೇಶಗಳನ್ನ ಸಹ ಕಳಿಸಿದ್ರಿ. ಇನ್ನು ಇದೇ ರೀತಿ ಹೆಚ್ಚಾಗಿ ಫಾಲೋ ಮಾಡುವಂಥ ಒಂದು ರೂಲ್ಸ್ ಏನಂತಂದರೆ, ರಾತ್ರಿ ಹೊತ್ತು ಹಸಿದ ಹೊಟ್ಟೆಲಿ ಮಲ್ಕೋಬಾರ್ದಂತ ಹೇಳ್ತಾ ಇದ್ರು. ಊಟ ಮಾಡದೆ ಮಲಗಿದ್ರೆ ಕೆಟ್ಟ ಕನಸು ಬೀಳುತ್ತೆ ಅಂತೆಲ್ಲ ಹೆದರಿಸ್ತಾ ಇದ್ರು. ಇನ್ನು ಇದಕ್ಕೆ ಕಾರಣ ಏನಿರಬಹುದು ಅಂತಂದರೆ, ಸಾಮಾನ್ಯವಾಗಿ ಈ ರಾತ್ರಿ ಊಟ ಅಂತಂದರೆ ನಮ್ಮ ದೇಹಕ್ಕಷ್ಟೇ ಅಲ್ಲ, ನಮ್ಮ ಒಂದು ಕುಟುಂಬ ಅಥವಾ ಸಂಸಾರಕ್ಕೂ ಸಹ ಒಂದು ಒಳ್ಳೆ ಬಾಂಡಿಂಗ್ ಟೈಮ್ ಅಂತ ಹೇಳ್ಬೋದು. ಇದರಿಂದ ರಾತ್ರಿ ಹೊತ್ತು ಎಲ್ಲರೂ ಮನೆಯವರೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಅವತ್ತಿನ ದಿನದ ಬಗ್ಗೆ ಮಾತಾಡಬಹುದು, ಅಥವಾ ಪ್ರೀತಿ ಹೆಚ್ಚಾಗುತ್ತೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಕಲಹಗಳು ಅಥವಾ ಜಗಳಗಳಾಡಿದರೆ ಅದೆಲ್ಲದನ್ನು ರಾಜಿಯಾಗಿ ಒಂದಾಗಿ ಮಲ್ಕೊಳ್ಳಿಕ್ಕೆ ಒಂದು ಕಾರಣ ರಾತ್ರಿ ಊಟ ಅಥವಾ ಒಂದು ಅವಕಾಶ ರಾತ್ರಿ ಊಟ ಅಂತ ಹೇಳ್ತಾ ಇದ್ರು. ಹಾಗಾಗಿ ರಾತ್ರಿ ಊಟವನ್ನ ಮಾಡಲಿಲ್ಲ ಅಂತಂದ್ರೆ ಅವರೆಲ್ಲೋ ಒಂದ್ ಕಡೆ ಮುನ್ಸ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೇನೋ ಅಂತ ಅನ್ನೋ ಒಂದು ನಂಬಿಕೆ ಇತ್ತು. ಹಾಗಾಗಿ ತಪ್ಪಿಸ್ಬೇಡಿ ಅಂತ ಹೇಳ್ತಾ ಇದ್ರು. ಏನು ಇದಕ್ಕೆ ಬೇರೆ ಯಾವ ಕಾರಣನೂ ಹುಡುಕ್ಲಿಕ್ಕಾಗಲ್ಲ, ಯಾಕೆಂತಂದ್ರೆ ರಾತ್ರಿ ಊಟ ಮಾಡದೇ ಇರೋದು ಒಂದ್ ರೀತಿ ದೇಹಕ್ಕೆ ಒಳ್ಳೇದೇ ಅಂತ ಹೇಳ್ಬೋದು. ಇದರಿಂದ ನಮ್ಮ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ, ನಮಗೆ ಬಹಳ ಹೆಲ್ತ್ ಬೆನಿಫಿಟ್ ಸಹ ಇದೆ. ಸಂಜೆನೆ ಊಟ ಮಾಡಿ ರಾತ್ರಿ ಹೆಚ್ಚಾಗಿ ಊಟ ಮಾಡದೇ ಇರೋದ್ರಿಂದ ಒಳ್ಳೇದೇ ಅಂತಾನೆ ಹೇಳ್ಬೋದು. ಹಾಗಾಗಿ ಇನ್ಯಾವುದೆಲ್ಲ ಈ ರೀತಿಯ ನಂಬಿಕೆಗಳಿದೆ, ಸಾಕಷ್ಟು ನಂಬಿಕೆಗಳ ಬಗ್ಗೆ ನಾನಾಗಲೇ ಮಾತಾಡಿದ್ದೀನಿ. ಇನ್ಯಾವುದಾದ್ರೂ ಉಳಿಸಿದ್ರೆ ನೀವು ನನಗೆ ಸಂದೇಶ ಕಳಿಸಿ. 9480910913 ನಮ್ಮ ನಂಬರ್.

ಈ ಬಂಧನ ಚಿತ್ರದ ಮಧುರವಾದ ಹಾಡು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ನಮ್ಮ ಭಾರತೀಯ ಮನೆಗಳಲ್ಲಿ ಹೇಗೆ ಇನ್ನೂ ರಾತ್ರಿ ಅಷ್ಟೇ ಮಾಡಬಾರ್ದು ಅಂತ ಹೇಳೋ ಒಂದಷ್ಟು ಸಾಕಷ್ಟು ಕೆಲಸಗಳಿದೆ, ರೂಲ್ಸ್ ಇದೆ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನಿರಬಹುದು, ಹಿಂದೆಲ್ಲ ಯಾಕೆ ಈ ರೀತಿಯ ಒಂದು ರೂಲ್ಸ್ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏನೋ ಅದೆಲ್ಲ ಒಂದು ಕಡೆ, ಆದರೆ ನಾವು ಇವಾಗ ಈ ರೀತಿಯ ವಿಷಯಗಳನ್ನ ಅಥವಾ ಇದಕ್ಕೆ ಮೂಢನಂಬಿಕೆ ಅಂತಲೇ ಕರಿಬಹುದು. ಯಾಕೆ ಅಂತಂದರೆ ಈ ನಂಬಿಕೆ ಅಥವಾ ಇದರ ಹಿಂದೆ ಯಾವುದೇ ಒಂದು ಸರಿಯಾದ ಕಾರಣವಿಲ್ಲದೆ ಇರುವಂತಹ ನಂಬಿಕೆಗಳಿವೋ, ಹಾಗಾಗಿ ಇದನ್ನ ಮೂಢನಂಬಿಕೆ ಅಂತ ಕರಿಬಹುದು. ಇನ್ನು ಇದು ಸರಿನೋ ತಪ್ಪೋ ಅಂತ ಹೇಳೋದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು. ಇನ್ನು ಈ ಪ್ರಶ್ನೆಗೆ ಉತ್ತರ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಹೇಳಲಿಕ್ಕಾಗಲ್ಲ. ಇದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಲಿಕ್ಕೆ ನಾವು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ಬೇಕಂತನ್ಸುತ್ತೆ. ಅದೇನಂತ ಖಂಡಿತ ಹೇಳ್ತೀನಿ.

ಇನ್ನು ಒಂದು ಉದಾಹರಣೆಗೆ ಉಗುರು ಕತ್ತರಿಸಬಾರ್ದು ರಾತ್ರಿ ಹೊತ್ತು ಅಂತ ಎಲ್ಲರೂ ಹೇಳ್ತಾರೆ. ಇದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಸಹ ಮಾಡ್ತಾರೆ. ಇದೇ ಉದಾಹರಣೆಯನ್ನ ತಗೊಂಡು ಹೇಳೋದಾದ್ರೆ, ನಾವು ರಾತ್ರಿ ಉಗುರು ಕತ್ತರಿಸೋದ್ರಿಂದ ಪರಿಸರಕ್ಕೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತಾ? ಇಲ್ಲ. ಅಥವಾ ನನಗೆ ನಾನು ಉಗುರು ಕತ್ತರಿಸ್ಕೊಳ್ತಾ ರಾತ್ರಿ ಹೊತ್ತು ಯಾವುದಾದ್ರೂ ರೀತಿಯ ತೊಂದರೆ ಆಗುತ್ತಾ? ಇಲ್ಲ. ಹಾಗಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಂದಮೇಲೆ ಇದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬೋದು. ಇನ್ನು ಈ ರೀತಿಯ ತೊಂದರೆಗಳು ಪ್ರಶ್ನೆಗಳು ಒಂದ್ ಕಡೆ ಆದರೆ, ಇದಾದ ನಂತರ ಇನ್ನು ಈ ಉಗುರು ಕತ್ತರಿಸಬಾರ್ದು ಯಾಕೆ ಅಂತ ಹೇಳಲಿಕ್ಕೆ ಕಾರಣಗಳನ್ನ ಕೊಡ್ತಿದ್ರು. ರಾತ್ರಿ ಕತ್ತರಿಸಿದ್ರೆ ಅದರಿಂದ ಅದು ಊಟ ತಟ್ಟೆಗೆ ಬೀಳ್ಬಹುದು, ಅಥವಾ ಅದ್ರ ಮೇಲೆ ನಾವು ಕಾಲಿಟ್ಟು ತೊಂದರೆ ಆಗಬಹುದು, ಅಥವಾ ಕೈ ಕುಯ್ಕೊಳ್ಬಹುದು. ಈ ರೀತಿಯ ಕಾರಣಗಳನ್ನೆಲ್ಲ ಹೇಳ್ತಾ ಇದ್ರು. ಇನ್ನು ಈ ಕಾರಣಗಳು ಇವತ್ತಿನ ದಿನಕ್ಕೆ ಪ್ರಸ್ತುತವಾ ಅನ್ನೋ ಪ್ರಶ್ನೆ ಮೂಡ್ಬರುತ್ತೆ. ಖಂಡಿತವಾಗ್ಲೂ ಇದು ಪ್ರಸ್ತುತ ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಒಳ್ಳೊಳ್ಳೆ ನೀಲ್ಕಟಸ್ ಇದೆ, ಹಾಗೆ ರಾತ್ರಿ ಸಹ ಸಾಕಷ್ಟು ಬೆಳಕಿರುತ್ತೆ. ಹಾಗಾಗಿ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಆದ್ರೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾನು ನಮ್ಮ ಮನೇಲಿ ಉಗುರು ಕತ್ತರಿಸಿ ಅದನ್ನ ಎಲ್ಲಿ ಬೇಕಲ್ಲಿ ಬಿಸಾಕಿ ಆಮೇಲೆ ಮತ್ತೊಬ್ರು ಬಂದು ಅದನ್ನ ಸ್ವಚ್ಛ ಪಡಿಸುವಂತ ಪರಿಸ್ಥಿತಿ ಬರುತ್ತೆ. ಇದು ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂತಂದ್ರೆ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಅದನ್ನ ಮಾಡಬಾರ್ದು ಅಂತ ಹೇಳ್ತೀನಿ. ಹಾಗಾಗಿ ಯಾವುದೇ ರೀತಿಯ ಈ ರೀತಿಯ ಮೂಢನಂಬಿಕೆ ಇರಲಿ, ಅದನ್ನ ಹಿರಿಯರೇ ಹೇಳಿರಲಿ, ಅಥವಾ ಎಷ್ಟೇ ನೂರಾರು ವರ್ಷಗಳಿಂದ ಹೇಳ್ಕೊಂಡು ಬಂದರೂ ಸಹ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಿ ಈ ಆಚರಣೆ ಅಥವಾ ಈ ಕೆಲಸ ಮಾಡೋದ್ರಿಂದ ತೊಂದರೆ ಇಲ್ಲ ಅಂತಂದರೆ ನಾವು ಮಾಡಬಹುದು ಅನಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ನೀವೇನಂತೀರಾ? ಸಂದೇಶ ಬರೆದು 9480901013 ಈ ನಂಬರ್ಗೆ ಕಳಿಸಿ. ಇನ್ನೇನು 10:58 ಆಗ್ತಾ ಬಂತು. ಇಲ್ಲಿಗೆ ಇವತ್ತಿನ ಕನಸಿನ ಲೋಕವನ್ನ ಮುಗಿಸೋ ಹೊತ್ತಾಯ್ತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ನಯನಾ.

0: 101.3 ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಕಿರಣ್ ಝಾ. The center has constituted a high level committee to address the challenges of demographic change caused by infiltration and other reasons.

ಮೊಹಬ್ಬತೇ ಉಲ್ಫತೇ ಶಿಕಸ್ತ ಶಿಕಸ್ತ ದಿಲ್ ಹಸರತೇ ಶಿಕಸ್ತ ರಹೇ ಸಹೇ ಖಾಬ್ ಟುಕಡೆ ಟುಕಡೆ ಬಚಿ ಬಚಿ ಲಜ್ಜತೇ ಶಿಕಸ್ತ ಕರಾರ್ ಕೆ ಲಮ್ಹೆ ಟೂಟೆ ಟೂಟೆ ಸುಕೂನ್ ಕಿ ಸಾಂತೇ ಶಿಕಸ್ತ.